0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀವರ ಶುಭಕರ ಕರುಣಾಕರ ಪರಾತ್ಪರ ಕರುಣಿಸೋ ದೇವಾ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಹರೇ ವೆಂಕಟಾಶೈಲ ವಲ್ಲಭ ಪಾಲಿಸು ನೀಯನ್ನ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ವೇಣುಧ್ವನಿ 90.4 FM. ಲಕ್ಷ್ಮೀ ನರಸಿಂಹನ ನೋಡಿ ವರಗಳ ನೀಡುತ್ತ ಮಲ್ಲೇಶ್ವರದಿ ನೆಲಸಿಂಹ ಸ್ವಾಮಿಯನ್ನು

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಮಂಗಳಂ ಮಹಾಮಹಿಮ ರಂಗನೆ ಮಂಗಳಂ ಮಹಾಲಕ್ಷ್ಮಿ ರಮಣಗೆ ಮನಸಿ ಜನಪಿತನಿಗೆ ರಂಗಧಾಮನಿಗೆ ಜಯ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಭಕ್ತಿಯ ಆಗರ ಶಕ್ತಿಯ ರೂಪನೆ ಲಕ್ಷ್ಮೀ ನರಸಿಂಹಸ್ವಾಮಿ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಶಶಿಕಾಂತ್ ಚುನಮರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕಾಂತ್ ಚುನಮರಿ, ಬೆಳಗಾವಿಯಿಂದ. ಈ ದಿನದ ಚಿಂತನೆ: ಯಶಸ್ಸಿನ ನಿಯಮ, ಭಯ ಮತ್ತು ಸೋಲು. ಭಯವು ಪ್ರಾಣಶಕ್ತಿಯನ್ನು ಶೋಷಿಸಿಬಿಡುತ್ತದೆ. ಅದು ಕ್ರಿಯಾತ್ಮಕ ಇಚ್ಛಾಶಕ್ತಿಯ ಪರಮಶತ್ರುಗಳಲ್ಲಿ ಒಂದು. ಭಯವು ಸಾಮಾನ್ಯವಾಗಿ ನರಗಳ ಮೂಲಕ ಒಂದೇ ಸಮವಾಗಿ ಹರಿಯುವ ಪ್ರಾಣಶಕ್ತಿಯನ್ನು ಹಿಂಡಿಬಿಡುವುದು. ಇದರಿಂದಾಗಿ ನರಗಳು ನಿಷ್ಕ್ರಿಯ ಆದಂತೆ ಆಗುವುದು ಮತ್ತು ಇಡೀ ಶರೀರದ ಪ್ರಾಣಬಲವು ಕುಸಿಯುವುದು. ಭಯವು ಭಯವನ್ನು ಹುಟ್ಟಿಸುವ ವಸ್ತುವಿನಿಂದ ದೂರವಿರಲು ಸಹಾಯ ಮಾಡುವುದಿಲ್ಲ. ಅದು ನಿಮ್ಮ ಇಚ್ಛಾಶಕ್ತಿಯನ್ನು ಮಾತ್ರ ದುರ್ಬಲಗೊಳಿಸುತ್ತದೆ. ಭಯವು ಮೆದಳನ್ನು ಶರೀರದ ಎಲ್ಲ ಅಂಗಗಳಿಗೂ ಪ್ರತಿಬಂಧಕ ಸಂದೇಶವನ್ನು ಕಳುಹಿಸುವಂತೆ ಮಾಡುತ್ತದೆ. ಅದು ಹೃದಯವನ್ನು ಕುಗ್ಗಿಸಿ ಸಂಕುಚಿತಗೊಳಿಸುತ್ತದೆ. ಜೀರ್ಣಶಕ್ತಿಯ ಕ್ರಿಯೆಗಳಿಗೆ ಅಡಚಣೆಯನ್ನು ಉಂಟು ಮಾಡುತ್ತದೆ. ಪ್ರಜ್ಞೆಯನ್ನು ಭಗವಂತನಲ್ಲಿ ಇಟ್ಟಾಗ ನಿಮಗೆ ಯಾವ ಭಯದ ಕಾಟವೂ ಇರುವುದಿಲ್ಲ. ತರುವಾಯ ಪ್ರತಿಯೊಂದು ಅಡ್ಡಿ ಆತಂಕವನ್ನು ಧೈರ್ಯ ಮತ್ತು ಶ್ರದ್ಧೆಯಿಂದ ದಾಟಲು ಸಾಧ್ಯವಾಗುವುದು. ಇದೇ ಯಶಸ್ಸಿನ ನಿಯಮ. ಸೋಲುಗಳು ನಿಮ್ಮ ದೃಢ ಸಂಕಲ್ಪವನ್ನು ಜಾಗೃತಗೊಳಿಸಬೇಕು ಮತ್ತು ಪ್ರಾಪಂಚಿಕ ಹಾಗೂ ಆಧ್ಯಾತ್ಮಿಕ ಮುನ್ನಡೆಗೆ ಉತ್ತೇಜಕವಾಗಬೇಕು. ನೀವು ಹಮ್ಮಿಕೊಂಡ ಯಾವುದಾದರೊಂದು ಯೋಜನೆಯಲ್ಲಿ ವಿಫಲರಾದಾಗ ಆ ಸಂದರ್ಭದ ಪ್ರತಿ ಅಂಶವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಬೇಕು. ಹೀಗೆ ಮಾಡುವುದರಿಂದ ಸೋಲಿಗೆ ಕಾರಣವಾಗಿರುವಂತಹ ತಪ್ಪುಗಳನ್ನು ಪುನರಾವರ್ತಿಸದಂತೆ ಎಚ್ಚರಿಕೆ ವಹಿಸಲು ಆ ವಿಶ್ಲೇಷಣೆಯು ಸಹಾಯಕವಾಗುತ್ತದೆ. ಸೋಲುಗಳನ್ನು ಅನುಭವಿಸುವ ಕಾಲವೇ ಯಶಸ್ಸಿನ ಬೀಜಗಳನ್ನು ಬಿತ್ತಲು ಅತ್ಯುತ್ತಮ ಸಮಯ. ಭಾರೀ ಪೆಟ್ಟು ಕೊಡುವ ಪರಿಸ್ಥಿತಿಗಳು ನಿಮ್ಮನ್ನು ಹತಾಶರನ್ನಾಗಿ ಮಾಡಬಹುದು. ಆದರೆ ಧೃತಿಗೆಡದೆ ತಲೆ ಎತ್ತಿ ನಿಲ್ಲಿರಿ. ಬದುಕಿನಲ್ಲಿ ಅನೇಕ ಬಾರಿ ಸೋಲನ್ನು ಅನುಭವಿಸಿದರೂ ಸಹ ಯಾವಾಗಲೂ ಇನ್ನೊಮ್ಮೆ ಪ್ರಯತ್ನ ಮಾಡಿ ನೋಡಿ. ನೀವು ಇನ್ನು ಹೋರಾಟ ಮುಂದುವರಿಸಲು ಸಾಧ್ಯವಿಲ್ಲ ಎನ್ನುವ ಮಟ್ಟಕ್ಕೆ ಬರುವವರೆಗೆ ಹೋರಾಡಿ. ಸೋಲಿನ ನಂತರದ ಹೊಸ ಪ್ರಯತ್ನಗಳು ನಿಜವಾದ ಬೆಳವಣಿಗೆಯನ್ನು ಹೊರಸೂಸುತ್ತವೆ. ಆದರೆ ಅವುಗಳು ಸರಿಯಾದ ರೀತಿಯಲ್ಲಿ ನಿಯೋಜಿಸಲ್ಪಡಬೇಕು ಹಾಗೂ ಹೆಚ್ಚು ತೀವ್ರವಾದ ಗಮನದಿಂದ ಮತ್ತು ಕ್ರಿಯಾತ್ಮಕ ಇಚ್ಛಾಶಕ್ತಿಯಿಂದ ತುಂಬಿರಬೇಕು. ಇದುವರೆಗೆ ನೀವು ಬದುಕಿನಲ್ಲಿ ಸೋತಿದ್ದೀರಿ ಎಂದು ಇಟ್ಟುಕೊಳ್ಳೋಣ. ಅದು ವಿಧಿಯ ತೀರ್ಪೆಂದು ಬಗೆದು ಸೋಲೊಪ್ಪಿ ಹೋರಾಟವನ್ನು ಬಿಟ್ಟುಕೊಟ್ಟರೆ ಅದು ಮೂರ್ಖತನವೇ ಸರಿ. ಗೆಲುವು ಮತ್ತು ಸೋಲು ನೀವು ಹಿಂದೆ ಮಾಡಿದ ಕರ್ಮಗಳ ಹೀಗೆ ಮಾಡುವುದರ ಪರಿಣಾಮವೇ ಆಗಿದೆ. ಆದ್ದರಿಂದ ನೀವು ನಿಮ್ಮ ಹಿಂದಿನ ಗೆಲುವಿನ ಸಂಕಲ್ಪಗಳನ್ನು ಅವುಗಳು ಪುನಶ್ಚೇತನಗೊಳ್ಳುವವರೆಗೆ ಉತ್ತೇಜಿಸುತ್ತಿರಬೇಕು ಮತ್ತು ಸದ್ಯದ ಜೀವನದಲ್ಲಿ ಎಲ್ಲ ಸೋಲಿನ ಪ್ರವೃತ್ತಿಯ ಪ್ರಭಾವವನ್ನು ತಳ್ಳಿಹಾಕಲು ಸಮರ್ಥರಾಗಿರಬೇಕು. ಜೀವನದಲ್ಲಿ ಯಶಸ್ವಿಯಾದ ವ್ಯಕ್ತಿಯು ಸೋತವನಿಗಿಂತಲೂ ಬಹುಶಃ ಹೆಚ್ಚಿನ ಗಂಭೀರವಾದ ಕಷ್ಟಗಳೊಡನೆ ಹೋರಾಡಿರಬೇಕು. ಆದರೆ ಯಶಸ್ವಿ ವ್ಯಕ್ತಿಯು ಸರ್ವಕಾಲದಲ್ಲಿಯೂ ಸೋಲಿನ ಆಲೋಚನೆಗಳನ್ನು ತಿರಸ್ಕರಿಸುವಂತೆ ತನಗೆ ತಾನೇ ತರಬೇತಿ ಕೊಟ್ಟುಕೊಂಡಿರುತ್ತಾನೆ. ನೀವು ನಿಮ್ಮ ಗಮನವನ್ನು ಅಪಜಯದಿಂದ ಜಯದ ದಿಶೆಗೆ, ಆತಂಕದಿಂದ ನಿರಾತಂಕ ಸ್ಥಿತಿಗೆ, ಚಂಚಲತೆಯಿಂದ ಏಕಾಗ್ರತೆಗೆ, ಅಶಾಂತಿಯಿಂದ ಪ್ರಶಾಂತತೆಗೆ ಮತ್ತು ಪ್ರಶಾಂತತೆಯಿಂದ ದಿವ್ಯ ಆಂತರಿಕ ಆನಂದಕ್ಕೆ ಕೊಂಡೊಯ್ಯಬೇಕು. ನೀವು ಆತ್ಮಸಾಕ್ಷಾತ್ಕಾರದ ಈ ಸ್ಥಿತಿಯನ್ನು ಪ್ರಾಪ್ತಿಗೊಂಡಾಗ ನಿಮ್ಮ ಜೀವನದ ಉದ್ದೇಶವನ್ನು ಸಾಫಲ್ಯಗೊಳಿಸಿದಂತಾಗುವುದು. ಇದೇ ಯಶಸ್ಸಿನ ನಿಯಮ. ಧನ್ಯವಾದಗಳು.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀ ಶಶಿಕಾಂತ್ ಚುನಮರಿ.
2: ಕೇಳಲಿ ಕನಸು ನನಸದಾ ವೇಣು ಧ್ವನಿ, ವೇಣು ಧ್ವನಿ.
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು:
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ, ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838552552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
4: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಎಲ್ಲರಿಗೂ ಸ್ವಾಗತ. 15ನೇ ಅಧ್ಯಾಯದ ಪ್ರಾರಂಭದಲ್ಲಿ ಶ್ರೀಕೃಷ್ಣ ಈ ಭೌತಿಕ ಜಗತ್ತನ್ನ ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ ಅಂತ ವಿವರಿಸಿ ಹೇಳ್ತಾರೆ. 5ನೇ ಶ್ಲೋಕದವರೆಗೂ ಭೌತಿಕ ಜಗತ್ತಿನ ಬಗ್ಗೆ ವಿವರಣೆ ಇದೆ. ಭೌತಿಕ ಜಗತ್ತಿನಿಂದ ನಾವು ನಮ್ಮನ್ನು ನಾವು ಹೇಗೆ ಮುಕ್ತರನ್ನಾಗಿಸಿಕೊಳ್ಳುವುದು ಅನ್ನೋದಕ್ಕೂ ಭಗವಂತ ಹೇಳ್ತಾರೆ. ಅದಾದ್ಮೇಲೆ 6ನೇ ಶ್ಲೋಕದಿಂದ ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ಭಗವಂತ ಹೇಳ್ತಾರೆ. 6ನೇ ಶ್ಲೋಕದಲ್ಲಿ ವಿಶೇಷವಾಗಿ ಹೀಗೆ ಹೇಳ್ತಾರೆ, ನ ತದ್ಭಾಸಯತಿ ಸೂರ್ಯೋ ನ ಶಶಾಂಕೋ ನ ಪಾವಕ ಯದ್ ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನ ಆ ಪರಮ ಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುಚ್ಛಕ್ತಿಗಳಾಗಲಿ ಬೆಳಗುವುದಿಲ್ಲ, ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಸೊ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ನಿವಾಸದ ಆಧ್ಯಾತ್ಮಿಕ ಜಗತ್ತಿಗೆ ಕೃಷ್ಣಲೋಕ, ಗೋಲೋಕ ವೃಂದಾವನ ಅಂತ ಹೆಸರು. ಅದನ್ನು ಇಲ್ಲಿ ವರ್ಣಿಸಿದೆ. ಆಧ್ಯಾತ್ಮಿಕ ಗಗನದಲ್ಲಿ ಸೂರ್ಯನ ಬೆಳಕು, ಬೆಳದಿಂಗಳು, ಅಗ್ನಿ ಅಥವಾ ವಿದ್ಯುಚ್ಛಕ್ತಿ ಯಾವುದರ ಅಗತ್ಯವಿಲ್ಲ, ಯಾಕೆಂದರೆ ಎಲ್ಲ ಲೋಕಗಳು ಸ್ವಯಂ ಪ್ರಭೆಯಿಂದ ಬೆಳಗುತ್ತವೆ. ಈ ವಿಶ್ವದಲ್ಲಿ ಸ್ವಯಂ ಪ್ರಭೆ ಇರುವ ಲೋಕ ಒಂದೇ ಒಂದು, ಅದು ಸೂರ್ಯ. ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲ ಲೋಕಗಳಲ್ಲೂ ಸ್ವಯಂ ಪ್ರಭೆಯುಂಟು. ವೈಕುಂಠ ಲೋಕಗಳೆಂದು ಕರೆಯಲಾಗುವ ಲೋಕಗಳ ಬೆಳಗುವ ಕಾಂತಿಯೇ ಹೊಳೆಯುವ ಆಕಾಶವಾದ ಬ್ರಹ್ಮಜ್ಯೋತಿ. ಸೊ ಜೀವಿಯು ಈ ಕತ್ತಲು ಮುಸುಕಿದ ಐಹಿಕ ಜಗತ್ತಿನಲ್ಲಿ ಇರುವಷ್ಟು ಕಾಲವು ಬದ್ಧ ಜೀವನದಲ್ಲಿ ಇರುತ್ತಾನೆ. ಈ ಐಹಿಕ ಜಗತ್ತಿನ ಮಿಥ್ಯವಾದ ವಿಕೃತ ಮರವನ್ನು ಕತ್ತರಿಸಿಕೊಂಡು ಆಧ್ಯಾತ್ಮಿಕ ಲೋಕವನ್ನು ತಲುಪುತ್ತಲೇ ಆತನು ಮುಕ್ತನಾಗುತ್ತಾನೆ. ಆಗ ಅವನು ಮತ್ತೆ ಇಲ್ಲಿಗೆ ಬರುವ ಸಂಭವವೇ ಇಲ್ಲ. ತನ್ನ ಬದ್ಧ ಜೀವನದಲ್ಲಿ ಜೀವಿಯು ತಾನೇ ಈ ಐಹಿಕ ಜಗತ್ತಿನ ಪ್ರಭು ಎಂದು ಭಾವಿಸ್ತಾನೆ. ಆದರೆ ಮುಕ್ತ ಸ್ಥಿತಿಯಲ್ಲಿ ಅವನು ಆಧ್ಯಾತ್ಮಿಕ ಲೋಕವನ್ನು ಪ್ರವೇಶಿಸಿ ಪರಮ ಪ್ರಭುವಿನ ಸಂಗಾತಿಯಾಗ್ತಾನೆ. ಆಗ ಅವನು ನಿತ್ಯ ಜ್ಞಾನಾನಂದ ಬದುಕನ್ನು ಸವಿಯುತ್ತಾನೆ. ಈ ವಿಷಯವು ಮನುಷ್ಯನನ್ನು ಆಕರ್ಷಿಸಬೇಕು. ಆತನು ಆ ನಿತ್ಯ ಜಗತ್ತಿಗೆ ಸಾಗಿ ಹೋಗಿ ವಾಸ್ತವಿಕತೆಯ ಈ ಮಿಥ್ಯಾ ಪ್ರತಿಬಿಂಬದಿಂದ ಬಿಡುಗಡೆ ಹೊಂದಲು ಬಯಸಬೇಕು. ಈ ಜಗತ್ತಿನಲ್ಲಿ ಅತ್ಯಾಸಕ್ತಿ ಇರುವವನಿಗೆ ಆ ಮೋಹವನ್ನು ಕತ್ತರಿಸುವುದು ಕಷ್ಟ. ಆದರೆ ಅವನು ಭಕ್ತರ ಸಹವಾಸದಲ್ಲಿ ಭಕ್ತಿಯೋಗವನ್ನು ಅನುಸರಿಸಿದರೆ ಕ್ರಮೇಣ ಅನಾಸಕ್ತನಾಗುವ ಸಾಧ್ಯತೆ ಉಂಟು. ಅದಕ್ಕಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವವರ ಸಹವಾಸವನ್ನು ಅವನು ಮಾಡಬೇಕು. ಸೊ ಕೃಷ್ಣ ಪ್ರಜ್ಞೆಗೆ ಮುಡಿಪಾದ ಸಂಘವನ್ನು ಹುಡುಕಿಕೊಂಡು ಹೋಗಬೇಕು. ಭಕ್ತಿ ಸೇವೆಯನ್ನು ಮಾಡುವುದು ಹೇಗೆ ಎಂದು ಕಲಿತುಕೊಳ್ಬೇಕು. ಈ ರೀತಿಯಲ್ಲಿ ಅವನು ಐಹಿಕ ಜಗತ್ತಿನ ಮೋಹವನ್ನು ಕತ್ತರಿಸಿ ಹಾಕಬಹುದು. ಕಾವಿಯ ಬಟ್ಟೆಯನ್ನು ಧರಿಸಿದ ಮಾತ್ರದಿಂದಲೇ ಐಹಿಕ ಜಗತ್ತಿನ ಆಕರ್ಷಣೆಯಿಂದ ಬಿಡುಗಡೆಯಾಗುವುದಿಲ್ಲ. ಅವನು ಭಗವಂತನ ಭಕ್ತಿ ಸೇವೆಯಲ್ಲಿ ಆಸಕ್ತಿಯನ್ನು ಪಡೆಯಬೇಕು. ಆದ್ದರಿಂದ 12ನೇ ಅಧ್ಯಾಯದಲ್ಲಿ ವರ್ಣಿಸಿರುವ ಭಕ್ತಿ ಸೇವೆಯೊಂದೇ ನಿಜವಾದ ವೃಕ್ಷದ ಮಿಥ್ಯಾ ಪ್ರತಿಬಿಂಬದಿಂದ ಬಿಡುಗಡೆ ಹೊಂದುವ ಮಾರ್ಗ. ಇದನ್ನು ಮನುಷ್ಯನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಎಲ್ಲ ಬಗೆಯ ಪ್ರಕ್ರಿಯೆಗಳು ಐಹಿಕ ಪ್ರಕೃತಿಯ ಕಲ್ಮಶಗಳಿಂದ ನಾವು ಅಂದರೆ ಮುಕ್ತರಾಗುವುದನ್ನು ನಮಗೆ ಅದು ಹೇಳುತ್ತೆ. ಭಕ್ತಿ ಸೇವೆಯೊಂದೇ ಪರಿಶುದ್ಧವಾಗಿ ಆಧ್ಯಾತ್ಮಿಕವಾದದ್ದು ಅಂತ ವರ್ಣಿಸಲಾಗಿದೆ. ಇಲ್ಲಿ ಪರಂ ಮಮ, ಪರಮಂ ಮಮ ಎನ್ನುವ ಮಾತುಗಳು ಮುಖ್ಯವಾದವು. ವಾಸ್ತವಿಕವಾಗಿ ಮೂಲೆ ಮೂಲೆಯೂ ಭಗವಂತನ ಸ್ವತ್ತು, ಇಡೀ ಪ್ರಪಂಚವು ಭಗವಂತನದು, ಅದು ಸ್ವತ್ತು. ಆದರೆ ಆಧ್ಯಾತ್ಮಿಕ ಜಗತ್ತು ಪರಮಂ, ಆರು ಸಿರಿಗಳಿಂದ ತುಂಬಿರುವಂಥದ್ದು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೂರ್ಯನ ಬೆಳಕು, ಚಂದ್ರನ ಬೆಳಕು ಅಥವಾ ನಕ್ಷತ್ರಗಳ ಅಗತ್ಯವಿಲ್ಲ ಎನ್ನುವುದನ್ನು ಕಠೋಪನಿಷತ್ ದೃಢಪಡಿಸುತ್ತದೆ. ನ ತತ್ರ ಸೂರ್ಯೋ ಭಾತೀನ ಚಂದ್ರ ತಾರಕಂ. ಇಡೀ ಆಧ್ಯಾತ್ಮಿಕ ಜಗತ್ತನ್ನು ಪರಮ ಪ್ರಭುವಿನ ಅಂತರಂಗ ಶಕ್ತಿಯು ಬೆಳಗುತ್ತದೆ. ಶರಣಾಗತಿಯಿಂದ ಮಾತ್ರ ಆ ಪರಮಧಾಮವನ್ನು ಪಡೆಯಲು ಸಾಧ್ಯ, ಬೇರಾವ ರೀತಿಯಿಂದಲೂ ಸಾಧ್ಯವಿಲ್ಲ. ಹೇಗೆ ಶರಣಾಗತಿ ಆಗಬಹುದು? ನಾವು ಭಗವಂತನಿಗೆ ಪ್ರೀತಿಪೂರ್ವಕವಾಗಿ ಶರಣಾಗುವುದರಿಂದ ಮೊದಲಿಗೆ ನಾವು ಸಂಬಂಧವನ್ನು ಸ್ಥಾಪಿಸಬೇಕು. ಸೊ 5 ಥರದ ಸಂಬಂಧಗಳ ಬಗ್ಗೆ ನಮಗೆ ವಿವರಣೆ ಸಿಗುತ್ತೆ ಭಗವದ್ಗೀತೆಯಲ್ಲಿ. ಶಾಂತ, ಸಖ್ಯ, ದಾಸ್ಯ, ಮಾಧುರ್ಯ, ವಾತ್ಸಲ್ಯ. ಯಾವ ಯಾವ ಭಾವದಲ್ಲಿ ನಾವು ಭಗವಂತನ ಭಕ್ತಿಯನ್ನು ಮಾಡುತ್ತೀವೋ ಅದೇ ಭಾವದಲ್ಲಿ ನಾವು ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತನ ಸೇವೆಯಲ್ಲಿ ನಾವು ತೊಡಗಿಕೊಳ್ಳಬಹುದು. ಸೊ ರಸಗಳ ವಿನಿಮಯವನ್ನು ಮಾಡಿಕೊಳ್ಬಹುದು. ಕೃಷ್ಣನ ಇನ್ನೊಂದು ಹೆಸರು ರಸರಾಜ ಅಂತೇಳಿ. ಅದರ ಬಗ್ಗೆನೇ ಇಲ್ಲಿ ಭಗವಂತ ಹೇಳ್ತಾ ಇರುವಂಥದ್ದು, ನನ್ನ ಲೋಕಕ್ಕೆ ಬಂದು ನನ್ನ ಸಾನ್ನಿಧ್ಯದಲ್ಲಿ ನಿರಂತರವಾಗಿ ಪರ್ಮನೆಂಟಾಗಿ ಶಾಶ್ವತವಾದಂಥ ಒಂದು ಸೇವೆ, ಅದು ಶಾಶ್ವತವಾದಂಥ ಲೋಕದಲ್ಲಿ ನಾವು ಶಾಶ್ವತವಾದಂಥ ಜೀವನವನ್ನು ನಡೆಸ್ತಾ ಇರ್ತೀವಿ. ಮತ್ತೆ ಈ ಐಹಿಕ ಜಗತ್ತಿನ ಜನ್ಮ ಮೃತ್ಯು ಜರಾವ್ಯಾಧಿಯ ಆ ಒಂದು ತೊಂದರೆ ನಮಗೆ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. 7ನೇ ಶ್ಲೋಕ, ಮಮೈವ

0: ತಾನೆ ಮತ್ತು ಮುಕ್ತ ಸ್ಥಿತಿಯಲ್ಲಿ ಪರಮಪ್ರಭುವಿನೊಡನೆ ಒಂದಾಗುತ್ತಾನೆ ಎಂದಲ್ಲ. ಅವನು ನಿರಂತರವಾಗಿ ಬೇರೆಯಾದವನು, ಸನಾತನಃ ಎಂದು ಸ್ಪಷ್ಟವಾಗಿ ಹೇಳಿದೆ. ವೇದದ ಪ್ರಕಾರ ಭಗವಂತ ಅಸಂಖ್ಯಾತ ವಿಸ್ತರಣೆಗಳಲ್ಲಿ ಪ್ರಕಟವಾಗುತ್ತಾನೆ ಮತ್ತು ವಿಸ್ತಾರಗೊಳ್ಳುತ್ತಾನೆ. ಇವುಗಳಲ್ಲಿ ಪ್ರಮುಖ ವಿಸ್ತರಣೆಗೆ ವಿಷ್ಣು ತತ್ವ ಎಂದು ಹೆಸರು. ಎರಡನೆಯ ಮಹತ್ವದ ವಿಸ್ತರಣೆಗಳಿಗೆ ಜೀವಿಗಳು ಎಂದು ಹೆಸರು. ಬೇರೆ ಮಾತುಗಳಲ್ಲಿ ವಿಷ್ಣು ತತ್ವವು ವೈಯಕ್ತಿಕ ವಿಸ್ತರಣೆ ಮತ್ತು ಜೀವಿಗಳು ಬೇರ್ಪಟ್ಟ ವಿಸ್ತರಣೆಗಳು. ತನ್ನ ವೈಯಕ್ತಿಕ ವಿಸ್ತರಣೆಯಿಂದ ಆತನು ರಾಮ, ನರಸಿಂಹ, ವಿಷ್ಣುಮೂರ್ತಿ ಮೊದಲಾದ ರೂಪಗಳಲ್ಲಿ ಮತ್ತು ವೈಕುಂಠ ಲೋಕಗಳ ಪ್ರಮುಖ ದೇವತೆಗಳಾಗಿ ಪ್ರಕಟವಾಗುತ್ತಾನೆ. ಬೇರೆಯಾದ ವಿಸ್ತರಣೆಗಳು ಎಂದರೆ ಜೀವಿಗಳು, ನಿತ್ಯ ಸೇವಕರು. ದೇವೋತ್ತಮ ಪರಮಪುರುಷನ ವೈಯಕ್ತಿಕ ವಿಸ್ತರಣೆಗಳಾದ ದೇವೋತ್ತಮನ ಪ್ರತ್ಯೇಕ ವ್ಯಕ್ತಿಗಳು ಎಂದೆಂದೂ ಇರುತ್ತಾರೆ. ಹೀಗೆ ಬೇರೆಯಾದ ವಿಸ್ತರಣೆಗಳಿಂದ ಜೀವಿಗಳಿಗೂ ವ್ಯಕ್ತಿತ್ವಗಳಿವೆ. ಜೀವಿಗಳು ಪರಮಪ್ರಭುವಿನಿಂದ ಬೇರೆಯಾದ ವಿಭಿನ್ನಾಂಶಗಳು. ಅವುಗಳಿಗೂ ಅವನ ಗುಣಗಳ ಸ್ವಲ್ಪ ಭಾಗಗಳಿವೆ. ಅವುಗಳಲ್ಲಿ ಸ್ವಾತಂತ್ರ್ಯವು ಒಂದು. ವೈಯಕ್ತಿಕ ಆತ್ಮನಾಗಿ ಪ್ರತಿ ಜೀವಿಗೆ ತನ್ನದೇ ಆದಂತಹ ಸ್ವಂತ ವ್ಯಕ್ತಿತ್ವ ಮತ್ತು ಸ್ವಲ್ಪ ಸ್ವಾತಂತ್ರ್ಯವಿರುತ್ತದೆ. ಆ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡು ಮನುಷ್ಯನು ಬದ್ಧಾತ್ಮನಾಗುತ್ತಾನೆ. ಸ್ವಾತಂತ್ರ್ಯದ ಸದುಪಯೋಗದಿಂದ ಅವನು ಸದಾ ಮುಕ್ತನು. ಎರಡರಲ್ಲಿ ಯಾವುದೇ ಆಗಲಿ, ಅವನು ಭಗವಂತನಂತೆ ನಿತ್ಯನು. ಮುಕ್ತ ಸ್ಥಿತಿಯಲ್ಲಿ ಅವನು ಐಹಿಕ ಸ್ಥಿತಿಯಿಂದ ಬಿಡುಗಡೆ ಹೊಂದುತ್ತಾನೆ ಮತ್ತು ಅವನು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿರುತ್ತಾನೆ. ಅವರ ಬದ್ಧ ಸ್ಥಿತಿಯಲ್ಲಿ ಪ್ರಕೃತಿಯ ಐಹಿಕ ಗುಣಗಳು ಅವನ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಅವನು ಭಗವಂತನ ಪ್ರೇಮಪೂರ್ವಕ ಸೇವೆಯನ್ನು ಮರೆಯುತ್ತಾನೆ. ಪರಿಣಾಮವಾಗಿ ಅವನು ಐಹಿಕ ಜಗತ್ತಿನಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬಹಳ ಕಷ್ಟಪಡಬೇಕಾಗುತ್ತೆ. ಜೀವಿಗಳು ಪರಮಪ್ರಭುವಿನ ವಿಭಿನ್ನ ಅಂಶಗಳು. ಬದ್ಧ ಜೀವಿಯು ಕಬ್ಬಿಣದ ಸರಪಳಿ ತೊಟ್ಟವನಂತೆ ಬಂಧಿತನಾದವನು. ಅವನನ್ನು ಮಿಥ್ಯಾ ಅಹಂಭಾವವು ಬಂಧಿಸಿದೆ. ಈ ಐಹಿಕ ಅಸ್ತಿತ್ವಕ್ಕೆ ಅವನನ್ನು ತಳ್ಳುತ್ತಿರುವ ಮುಖ್ಯ ಸಾಧನ ಮನಸ್ಸು. ಮನಸ್ಸು ಸತ್ವಗುಣದಲ್ಲಿದ್ದರೆ ಅವನ ಚಟುವಟಿಕೆಗಳು ಒಳಿತಾಗಿರುತ್ತವೆ. ಮನಸ್ಸು ರಜೋಗುಣದಲ್ಲಿದ್ದರೆ ಅವನ ಚಟುವಟಿಕೆಗಳು ತೊಂದರೆಯನ್ನು ಉಂಟು ಮಾಡುತ್ತವೆ. ಮನಸ್ಸು ತಮೋಗುಣದಲ್ಲಿ ಇದ್ದರೆ ಅವನು ಕೆಳಗಿನ ಜೀವವರ್ಗಗಳಲ್ಲಿ ಸಂಚರಿಸುತ್ತಾನೆ. ಆದರೆ ಈ ಶ್ಲೋಕದಲ್ಲಿ ಇಷ್ಟು ಸ್ಪಷ್ಟವಾಗಿದೆ, ಐಹಿಕ ಶರೀರವು ಬದ್ಧ ಆತ್ಮನನ್ನು ಮನಸ್ಸು ಮತ್ತು ಇಂದ್ರಿಯಗಳಿಂದ ಮುಚ್ಚುತ್ತದೆ. ಆತನು ಮುಕ್ತನಾದಾಗ ಈ ಐಹಿಕ ಮರೆಯು ನಾಶವಾಗುತ್ತದೆ. ಆದರೆ ಅವನ ಆಧ್ಯಾತ್ಮ ದೇಹವು ತನ್ನ ವೈಯಕ್ತಿಕ ರೂಪದಲ್ಲಿ ಪ್ರಕಟವಾಗುತ್ತದೆ. ಮಾಧ್ಯಾಂದಿ ನಾಯನ ಶ್ರುತಿಯಲ್ಲಿ ಹೀಗೆ ಹೇಳಿದೆ, ಸವಾ ಏಷ ಬ್ರಹ್ಮನಿಷ್ಠ ಇದಂ ಶರೀರಂ ಮರ್ತ್ಯಂ ಅತಿಸೃಜ್ಯ ಬ್ರಹ್ಮಾಭಿ ಸಂಪದ್ಯ ಬ್ರಹ್ಮಣ ಪಶ್ಯತಿ ಬ್ರಹ್ಮಣ ಶೃಣೋತಿ ಬ್ರಹ್ಮಣೇ ವೇದಂ ಸರ್ವಂ ಅನುಭವತಿ. ಜೀವಿಯು ಈ ಐಹಿಕ ಶರೀರವನ್ನು ತ್ಯಜಿಸಿ ಆಧ್ಯಾತ್ಮಿಕ ಲೋಕವನ್ನು ಪ್ರವೇಶಿಸಿದಾಗ ಅವನು ತನ್ನ ಆಧ್ಯಾತ್ಮಿಕ ಶರೀರವನ್ನು ಮತ್ತೆ ಪಡೆಯುತ್ತಾನೆ. ಜೀವಿಯು ತನ್ನ ಆಧ್ಯಾತ್ಮಿಕ ಶರೀರದಲ್ಲಿ ಭಗವಂತನನ್ನು ತನ್ನ ಕಣ್ಣೆದುರಿಗೆ ಕಾಣಬಲ್ಲ, ಭಗವಂತನ ಮಾತನ್ನು ಕೇಳಬಲ್ಲ ಮತ್ತು ಸಮ್ಮುಖದಲ್ಲಿ ಮಾತನಾಡಬಲ್ಲ, ಪರಮ ಪುರುಷನನ್ನು ಅವನಿರುವಂತೆ ಅರ್ಥ ಮಾಡಿಕೊಳ್ಳಬಲ್ಲ ಹೀಗೆಂದು ಇಲ್ಲಿ ಹೇಳಿದೆ. ಸ್ಮೃತಿಯಿಂದಲೂ ಇದನ್ನು ತಿಳಿದುಕೊಳ್ಳಬಹುದು. ವಸಂತಿ ಯತ್ರ ಪುರುಷಃ ಸರ್ವೇ ವೈಕುಂಠ ಮೂರ್ತಯಃ. ಆಧ್ಯಾತ್ಮಿಕ ಲೋಕಗಳಲ್ಲಿ ದೇವೋತ್ತಮ ಪರಮಪುರುಷನ ಲಕ್ಷಣಗಳಂತೆ ಲಕ್ಷಣಗಳು ಇರುವ ದೇಹಗಳಲ್ಲಿ ಪ್ರತಿಯೊಬ್ಬನು ವಾಸಿಸುತ್ತಾನೆ. ಸಾರೂಪ್ಯ ಮುಕ್ತಿ ಅಂದರೆ ಭಗವಂತನ ರೂಪನೇ ಅವನಿಗೆ ಸಿಗುತ್ತೆ ಅಲ್ಲಿ ಅಂತೇಳಿ. ದೇಹದ ರಚನೆಯ ಮಟ್ಟಿಗೆ ವಿಭಿನ್ನ ಅಂಶಗಳಾದ ಜೀವಿಗಳಿಗೂ ವಿಷ್ಣು ಮೂರ್ತಿಯ ವಿಸ್ತರಣೆಗಳಿಗೂ ವ್ಯತ್ಯಾಸವಿಲ್ಲ. ಎಂದರೆ ಮುಕ್ತಿ ದೊರೆತಾಗ ದೇವೋತ್ತಮ ಪರಮಪುರುಷನ ಕೃಪೆಯಿಂದ ಜೀವಿಯು ಒಂದು ಆಧ್ಯಾತ್ಮಿಕ ಶರೀರವನ್ನು ಪಡೆಯುತ್ತಾನೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಕೆಎಲ್ಇ ಔಷಧೀಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ. ಸಂಧ್ಯಾ ಸಮಯ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಎಲ್ಲರಿಗೂ ಇವತ್ತಿನ ಶುಭ ಮುಂಜಾವು. ನಾನು ಡಾಕ್ಟರ್ ಸಂಜೀವ್ ಶಿವಪ್ಪ ಟೊನ್ನಿ, ಸಹ ಪ್ರಾಧ್ಯಾಪಕರು, ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗ, ಕೆಎಲ್ಇ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಆ್ಯಂಡ್ ರಿಸರ್ಚ್ ಸೆಂಟರ್ಸ್, ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ಶರೀರ ರಕ್ಷಣೆಗೆ ಆಹಾರ, ನಿದ್ರೆ ಮತ್ತು ಬ್ರಹ್ಮಚರ್ಯ ಇವು ಉಪಸ್ತಂಭಗಳು. ರಸಾಯನ ದ್ರವ್ಯಗಳು ಶರೀರದ ರಕ್ಷಣೆ ಧಾರಣೆ ಮಾಡ್ತವೆ. ಉದಾಹರಣೆಗೆ ಹಾಲು, ತುಪ್ಪ, ಅಂದರೆ ತುಪ್ಪ ಅಂತಂದರೆ ಇಲ್ಲಿ ಹಸುವಿನ ತುಪ್ಪ. ಶರೀರಾವಯವಗಳು ಯಾವಾಗಲೂ ಸವಿಯುತ್ತಲಿರುವುದರಿಂದ ಅವುಗಳ ಪೂರೈಕೆಗೆ ಪೋಷಕಾಹಾರ ಅಗತ್ಯವಿರುತ್ತದೆ. ಶರೀರ ಮತ್ತು ಮನಸ್ಸು ಇವುಗಳ ಸ್ವಾಸ್ಥ್ಯ ಮತ್ತು ಆಯುರ್ವೃದ್ಧಿಗೆ ರಸಾಯನವು ಶ್ರೇಷ್ಠವಾದಂಥದ್ದು. ಹಾಲು ಶರೀರಕ್ಕೆ ತಕ್ಕಷ್ಟು ಪ್ರೋಟೀನ್ ಒದಗಿಸುತ್ತದೆ. ಮಧುರ ವಿಪಾಕ ಹೊಂದಿರುವುದರಿಂದ ಧಾತು ಮತ್ತು ಓಜಸ್ಸುಗಳನ್ನು ಬಲಪಡಿಸುತ್ತದೆ. ರಾತ್ರಿ ವೇಳೆಯಲ್ಲಿ ಸೇವಿಸುವ

ಸುವ ಹಾಲು ನರಮಂಡಲವನ್ನು ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಅದನ್ನು ಶಾಂತಗೊಳಿಸಿ ಗೊಂದಲ ಮನಸ್ಥಿತಿಗೆ ಎಡೆ ಇಲ್ಲದಂತೆ ಮಾಡಿ ಪ್ರಶಾಂತವಾದ ನಿದ್ರೆಯನ್ನು ತರಿಸ್ತದೆ. ಇದಕ್ಕೆ ಅವಶ್ಯಕವಾದ ಸುಣ್ಣದಂಶ ಅಂತಂದರೆ ಕ್ಯಾಲ್ಸಿಯಂ ಹಾಲಿನಲ್ಲಿ ಇರುತ್ತದೆ. ಇನ್ನು ತುಪ್ಪದ ಬಗ್ಗೆ ತಿಳಿದುಕೊಳ್ಳೋಣ. ತುಪ್ಪವು ಜ್ಞಾಪಕ ಶಕ್ತಿ, ಅರ್ಥ ಮಾಡಿಕೊಳ್ಳುವಿಕೆ ಅಂದರೆ ಗ್ರಹಣ ಧಾರಣ ಅಂತ ಏನು ಹೇಳ್ತೀವಿ, ಮತ್ತು ಅಗ್ನಿ ಪ್ರಚೋದನ ಕಾರ್ಯ ಮಾಡುತ್ತದೆ. ತುಪ್ಪದಲ್ಲಿ ವಿಟಮಿನ್ ಎ ಮತ್ತು ಡಿಗಳು ಹೇರಳವಾಗಿ ಇರ್ತವೆ. ಕಣ್ಣುಗಳಿಗೆ, ಅಸ್ಥಿ ಸಂಧಾನಗಳಿಗೆ ಈ ವಿಟಮಿನ್ಗಳು ಸಾಧಕಗಳು. ತುಪ್ಪವು ಹೆಚ್ಚು ಫಾಸ್ಫೋಲಿಪಿಡ್ಗಳನ್ನು ಉಳ್ಳದ್ರಿಂದ ಮಸ್ತಿಷ್ಕದ ಸಮಾನ ಫಾಸ್ಫೋಲಿಪಿಡ್ಗಳಿಗೆ ಶಕ್ತಿ ಕೊಡುವಂಥದ್ದು. ಅದಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನಿತ್ಯಂ ಕ್ಷೀರಕೃತಾಭ್ಯಾಸೋ ರಸಾಯನಾನಾಮ್ ಅಂತ ಹೇಳಿದ್ದಾರೆ. ದೇಹದ ಬೆಳವಣಿಗೆಗೆ ಮತ್ತು ದೇಹದ ದೃಢತೆಗೆ ಪ್ರತಿದಿನ ಜೇನಿನ ಸೇವನೆ ಉತ್ತಮ. ಜೇನಿನಲ್ಲಿ ಶರೀರದ ಆರೋಗ್ಯಕ್ಕೆ ಅಗತ್ಯವಾದ ಖನಿಜಾಂಶಗಳು, ವಿಟಾಮಿನ್ಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಇವೆ ಅಂತ ಸಾಬೀತಾಗಿದೆ. ಇದರಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದೆ, ಅಂತಂದರೆ ಐರನ್ ಕಂಟೆಂಟು. ಬೆಳಿಗ್ಗೆ ಎದ್ದ ತಕ್ಷಣ ಬಾಯಿ ತೊಳೆದುಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಇದ್ದರೆ ಆಹಾರವು ಚೆನ್ನಾಗಿ ಜೀರ್ಣವಾಗ್ತದೆ, ದೈಹಿಕ ಶಕ್ತಿ ಹೆಚ್ಚುತ್ತದೆ, ಆಯಾಸ ಮತ್ತು ಆಲಸ್ಯ ದೂರವಾಗಿ ಧಾರಣ ಶಕ್ತಿ ಹೆಚ್ಚುತ್ತದೆ ಮನುಷ್ಯನಲ್ಲಿ. ಜೇನಿನ ಸೇವನೆಯಿಂದ ಕಣ್ಣಿಗೆ ಹಿತವಾಗುವುದು ಹಾಗೂ ಬುದ್ಧಿ ಶಕ್ತಿ ವೃದ್ಧಿಯಾಗುವುದು. ಜೇನು ಒಳ್ಳೆಯ ಶಕ್ತಿವರ್ಧಕ ಟಾನಿಕ್ ಅಂತಲೂ ಕರೆಯಲ್ಪಡುತ್ತದೆ. ಎಲ್ಲ ವಯಸ್ಸಿನವರು ಇದನ್ನು ಸೇವಿಸಬಹುದು. ಈಗ ರಸಾಯನದ ಪ್ರಯೋಜನ. ಸ್ವಸ್ಥನಿಗೆ ಶಕ್ತಿ ಮತ್ತು ಉತ್ಸಾಹಗಳನ್ನು ಕೊಡುತ್ತದೆ. ಆಯುಷ್ಯ, ಸ್ಮೃತಿ ಮತ್ತು ಮೇಧ ಅಂದರೆ ಬುದ್ಧಿಶಕ್ತಿ, ಕಾಂತಿ, ತೇಜಸ್ಸು ಅಂದರೆ ಶರೀರದ ತೇಜಸ್ಸು ಉಂಟು ಮಾಡುತ್ತದೆ ಹೆಚ್ಚಿಗೆ. ಯಾವಾಗಲೂ ಸತ್ಯಪರನಾಗಿಯೂ ಕ್ರೋಧವಿಲ್ಲದೆ ಪ್ರಶಾಂತ ಮತ್ತು ಎಲ್ಲರ ಹಿತವನ್ನೇ ಕೋರುತ್ತಿರಬೇಕು. ಮದ್ಯ, ಮೈಥುನ, ಪರಹಿಂಸೆಗಳನ್ನು ಬಿಟ್ಟವನಾಗಿರಬೇಕು. ಜಪ, ಶೌಚ ನಿರತನಾಗಿರಬೇಕು. ಬುದ್ಧಿವಂತನು, ದಾನ, ತಪಸ್ಸು, ಆಸ್ತಿಕ್ಯ ಹೊಂದಿದವನಾಗಿರಬೇಕು. ಬಹಳ ಆಯಾಸ ಪಡಬಾರದು, ಕ್ರೂರಿಯಾಗಿರಬಾರದು. ಸಕಾಲದಲ್ಲಿ ನಿದ್ರೆ, ಎಚ್ಚರ ಮತ್ತು ದೇಶ ಕಾಲಗಳನ್ನು ತಿಳಿದು ಅದರಂತೆ ಅನುಸರಿಸತಕ್ಕವನಾಗಿರಬೇಕು. ಅಹಂಕಾರವಿಲ್ಲದವನು, ಯುಕ್ತಿಯನ್ನು ಅರಿತವನು, ಶುಭಾಶುಭಗಳನ್ನು ಮಿಶ್ರ ಮಾಡದೆಯೂ ಆಧ್ಯಾತ್ಮಪರ ಇರಬೇಕು. ಗುರು ಹಿರಿಯರಿಗೆ, ಆಸ್ತಿಕರು ಮತ್ತು ಜಿತಾತ್ಮ ಇವರಲ್ಲಿ ಶ್ರದ್ಧೆಯನ್ನಿಟ್ಟಿರಬೇಕು. ಧರ್ಮಶಾಸ್ತ್ರ ತಿಳಿದಿರಬೇಕು ಮತ್ತು ಹಾಲು ತುಪ್ಪಗಳನ್ನು ನಿತ್ಯ ಭೋಜನ ಮಾಡುವವನಾಗಿರಬೇಕು. ಇಷ್ಟು ಗುಣಗಳಿಂದ ಕೂಡಿದ ರಸಾಯನವನ್ನು ಉಪಯೋಗಿಸಿದವರಿಗೆ ಯಥಾಫಲಗಳು ದೊರೆಯುತ್ತವೆ.

0: ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ. KLE ವಿಶ್ವವಿದ್ಯಾಲಯದ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300-seater hall, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.

0: केली विश्वविद्यालयाच्या केली स्कूल ऑफ म्युझिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे केली कन्व्हेन्शन सेंटर, 300 सीटर हॉल, जेएनएमसी कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.
1: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ನಮ್ಮ ಜೀವನದಲ್ಲಿ ಮೊದಲ ಅಕ್ಷರ ಕಲಿಸಿದವರು, ಒಳ್ಳೆಯದು ಕೆಟ್ಟದ್ದು ಎಂಬ ಭೇದ ತಿಳಿಸಿದವರು, ಬದುಕಿನ ದಾರಿಯಲ್ಲಿ ಬೆಳಕಾಗಿ ನಿಂತವರು ಗುರು. ಇಂದು ಅಂತಹ ಮಹಾನ್ ಗುರುಗಳಿಗೆ ಕೃತಜ್ಞತೆಯಿಂದ ನಮಿಸುವ ಪವಿತ್ರ ದಿನ ಗುರು ಪೂರ್ಣಿಮಾ. ಗುರು ಪೂರ್ಣಿಮೆಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ಗುರುಗಳಿಗೆ ತಮ್ಮ ಮನದಾಳದ ಪ್ರಣಾಮಗಳನ್ನು ಸಲ್ಲಿಸಲು ನಮ್ಮೊಂದಿಗಿದ್ದಾರೆ. ಜಪಾನಿನಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಶ್ರೀಮತಿ ಡಿಎಂ ಚೇತನಾ ಅವರು.
1: ಎಲ್ಲರಿಗೂ ನಮಸ್ಕಾರ. ಗುರು

ಪ್ರಸಿದ್ಧ ಗುರು ಬ್ರಹ್ಮ ಶ್ಲೋಕವು ಗುರುವಿನ ಸ್ವರೂಪವನ್ನ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೆ ಹೋಲಿಸಿ ಗೌರವಿಸುತ್ತದೆ. ಶ್ಲೋಕ ಮತ್ತು ಅದರ ಸರಳ ಅರ್ಥ ಏನೆಂದ್ರೆ, ಗುರು ಬ್ರಹ್ಮ, ಗುರುವೇ ಸೃಷ್ಟಿಕರ್ತನಾದ ಬ್ರಹ್ಮ, ಗುರು ವಿಷ್ಣು, ಗುರುವೇ ಕಾಪಾಡುವ ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರುವೇ ಲಯ ಮಾಡುವ ಮಹೇಶ್ವರ ಶಿವ, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರುವು ಸ್ವತಃ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ, ತಸ್ಮೈ ಶ್ರೀ ಗುರವೇ ನಮಃ ಅಂತ ಶ್ರೇಷ್ಠ ಗುರುಗಳಿಗೆ ನನ್ನ ನಮಸ್ಕಾರಗಳು. ದಾಸಶ್ರೇಷ್ಠರಾದ ಪುರಂದರದಾಸರು ಅವರ ರಚನೆಯ ಒಂದು ಗೀತೆಯನ್ನು ಹಾಡ್ತೇನೆ. ಗುರು

ಈ ಗುರುಗಳಿಗೆ ನಾವು ಗುಲಾಮರಾಗೋ ತನಕ ನಮಗೆ ಮುಕ್ತಿ ಇಲ್ಲ. ಪರಿಪರಿ ಶಾಸ್ತ್ರಗಳನ್ನ ಓದಿದ್ರೇನು, ಎಲ್ಲಾ ನಿನ್ನ ಭಕ್ತಿ ವ್ಯರ್ಥ ಆಗತ್ತೆ. ನೀನು ಪರಿಪೂರ್ಣರಾಗಬೇಕು, ಎಲ್ಲ ಕಲಿಬೇಕು ಅಂದ್ರೆ ಗುರುವಿಗೆ ಗುಲಾಮನಾಗಬೇಕು ಅಂತ ದಾಸಶ್ರೇಷ್ಠರಾದ ಪುರಂದರದಾಸರು ತಮ್ಮ ರಚನೆಯಲ್ಲಿ ಹೇಳಿದ್ದಾರೆ. ಗುರು ವಂದನೆ ಎಂದರೆ ನಮ್ಮ ಜೀವನಕ್ಕೆ ದಾರಿ ತೋರುವ ಗುರುಗಳಿಗೆ ಗೌರವ ಮತ್ತು ಕೃತಜ್ಞತೆ ಸಲ್ಲಿಸುವುದು. ಗುರು ಬ್ರಹ್ಮ ಗುರು ವಿಷ್ಣು ಶ್ಲೋಕದ ಮಹತ್ವ, ಶಿಕ್ಷಕರು ಮತ್ತು ಹಿರಿಯರ ಕೊಡುಗೆಯನ್ನ ಸ್ಮರಿಸುತ್ತಾ ಜೀವನದಲ್ಲಿ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವ, ನಮ್ಮಲ್ಲಿಯ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕು ಮೂಡಿಸುವವರು ಗುರುಗಳು. ನಮಗೆ ಜನ್ಮ ನೀಡಿದ ತಂದೆ ತಾಯಿ ಮೊದಲ ಗುರುಗಳಾದರೆ ಬದುಕಿನ ಪಾಠ ಕಲಿಸಿ ಉತ್ತಮ ಪ್ರಜೆಯನ್ನಾಗಿ ರೂಪಿಸುವವರು ನಮ್ಮ ಶಾಲಾ ಕಾಲೇಜಿನ ಶಿಕ್ಷಕರು. ಗುರುಗಳು ನಮ್ಮ ಯಶಸ್ಸಿನ ಹಿಂದಿನ ಅಗೋಚರ ಶಕ್ತಿ. ಅವರಿಗೆ ಧನ್ಯವಾದ ಅರ್ಪಿಸುವುದು ನಮ್ಮ ಕರ್ತವ್ಯ. ಗುರಿಯೊಂದಿದೆ ಎಂದು ತೋರಿಸುವಾತ

ಗುರುಗಳು. ನನ್ನ ಪರ್ಸನಲ್ ಲೈಫ್ ಬಗ್ಗೆ ಹೇಳುವುದಾದ್ರೆ, ನನಗೆ ತಿಳುವಳಿಕೆ ಬಂದಾಗಿನಿಂದ ತಂದೆ ತಾಯಿ ಗುರುಗಳ ಮಾರ್ಗದರ್ಶನದಿಂದ ಕಪ್ಪು ಕಲ್ಲಂತಿದ್ದ ನನ್ನನ್ನು ತಿದ್ದಿ ತೀಡಿ ಶಿಲೆಯನ್ನಾಗಿಸಿದ ಎಲ್ಲ ನನ್ನ ಪ್ರತ್ಯಕ್ಷ ಮತ್ತು ಪರೋಕ್ಷ ಗುರುಗಳಿಗೆ ಈ ಕಾರ್ಯಕ್ರಮದ ಮುಖಾಂತರ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಗುರುಗಳು ಮಾಳಗಿ ಮಾಸ್ಟರ್ ಅವರು ಕುಷ್ಟಗಿ ತಾಲೂಕು ರಾಯಚೂರು ಜಿಲ್ಲೆಯವರು. ಅವರು ಸಂಗೀತದಲ್ಲಿ ಬಹಳ ಪ್ರವೀಣರಿದ್ದರು. ಈ ರೇಡಿಯೋ ಕಾರ್ಯಕ್ರಮಕ್ಕೆ ನಾನು ಪರಿಚಿತಳಾದಾಗ ಮೊದಲು ನೆನೆದದ್ದು ಅವರನ್ನ. ಏಕೆಂದರೆ ನನ್ನ ಪ್ರಾಥಮಿಕ ಶಿಕ್ಷಣದ ಸಮಯದಲ್ಲಿ ನನ್ನನ್ನು ಮತ್ತು ನನ್ನ ಸಂಗಡಿಗರ ಮಕ್ಕಳನ್ನು ಇಡೀ ತಂಡವನ್ನು ಬೆಂಗಳೂರು ಆಕಾಶವಾಣಿಗೆ ಕರೆದುಕೊಂಡು ಹೋಗಿ ನಮಗೆ ಹಾಡುಗಳನ್ನು ಆಡಿಸಿ ಡ್ರಾಮಾ ಮಾಡಿಸಿದ್ರು. ಅದು ಎರಡು ಬಾರಿ. ಅದಂತೂ ನನಗೆ ಮರೆಯಲಾಗದ ಒಂದು ಅನುಭವ ನೀಡಿತ್ತು. ನಂತರ ಶಿಕ್ಷಣದಲ್ಲಿ ಪ್ರೇರೇಪಿಸಿದ ಶಿಕ್ಷಕರು ಬಹಳ ಮಂದಿ. ನಾನು ಸರ್ಕಾರಿ ಶಾಲೆಯಲ್ಲಿ ಕಲಿತದ್ದು ಅವರ ಪ್ರೋತ್ಸಾಹದಿಂದ. ಹಾಡು, ನೃತ್ಯ, ಭಾಷಣ ತಯಾರಿ ಮಾಡಿಕೊಳ್ಳೋದು ಮತ್ತು ಡ್ರಾಮಾ, ಏಕಪಾತ್ರ ಅಭಿನಯ ಇಂತಹ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲದಕ್ಕೂ ಅವರ ಉತ್ತೇಜನ ನನ್ನ ಶಕ್ತಿಯಾಗಿ ಹೊರಹೊಮ್ಮುತ್ತಿತ್ತು. ನಂತರ ಮಾರ್ಚ್ ಫಾಸ್ಟ್ನಲ್ಲಿ, ಈಗ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇನಲ್ಲಿ, ಆವಾಗ ನಮ್ಮ ಶಾಲೆಯ ಟೈಮಲ್ಲಿ ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ವಿ. ಒಂದೊಂದು ಶಾಲೆಯ ತಂಡ ಮಾರ್ಚ್ ಪಿಟಿಯಲ್ಲಿ ಪಾಲ್ಗೊಳ್ತಿತ್ತು. ಆಗ ಬಹುಮಾನಗಳು ಇರ್ತಿತ್ತು. ನಮ್ಮ ಸರ್ಕಾರಿ ಶಾಲೆಗೆ ನಂಬರ್ ಒನ್ ಸ್ಥಾನ ಪಡೆದಾಗ ದೇಶವನ್ನೇ ಗೆದ್ದಂತೆ ಸಂಭ್ರಮಿಸ್ತಿದ್ರು ನಮ್ಮ ಟೀಚರ್ಗಳು. ಈಗಲೂ ಅದು ನನ್ನ ಕಣ್ತುಂಬ ಇದೆ. ನನ್ನನ್ನು ನನ್ನ ಪದ್ಮಮ್ಮ ಟೀಚರ್ ತಿದ್ದಿದ ಒಂದು ಘಟನೆ ಹೇಳ್ತೇನೆ. ನಾನು ಆಗ ಎರಡು ಅಥವಾ ಮೂರನೇ ತರಗತಿ ಇರಬೇಕು. ನಾನು ಮತ್ತು ನನ್ನ ಅಮ್ಮ ಹೊರಗೆ ಹೋಗಿದ್ವಿ. ಅವರನ್ನ ಪದ್ಮಮ್ಮ ಟೀಚರ್ನ ಆಕಸ್ಮಿಕವಾಗಿ ನಾವು ದಾರಿಯಲ್ಲಿ ಭೇಟಿಯಾದೆವು. ನನ್ನ ಅಮ್ಮ ತುಂಬ ಸ್ನೇಹ ಜೀವಿ. ಅವರಿಗೆ ಎಲ್ಲರೂ ಬೇಕು, ಮಾತು ಬೇಕು, ಸೋಷಿಯಲ್ ಲೈಫ್ ಇಷ್ಟ ಆಕೆಗೆ. ಅವರನ್ನು ಬಹಳ ಆದರದಿಂದ, ಅಂದರೆ ನನ್ನ ಟೀಚರ್ನ ಅವರು ನಮ್ಮ ತಾಯಿ, ತುಂಬ ಆದರದಿಂದ ಮಾತಾಡಿಸಿದ್ರು, ಖುಷಿಪಟ್ಟರು. ಆಗ ನನಗೆ ತಿಳಿಯಲಿಲ್ಲ ಟೀಚರ್ಗೆ ವಿಶ್ ಮಾಡಬೇಕು ಅಂತ. ಅಮ್ಮ ಮಾತಾಡಿಸಿದ್ರಲ್ಲ ಬಿಡು ಸಾಕು ಎನ್ನೋ ಮನೋಭಾವನೆಯಲ್ಲಿ ಇದ್ದೆ ನಾನು. ಮಾನ್ಯ ದಿನ ಶಾಲೆಗೆ ಬಂದಾಗ ನನ್ನ ಕಿವಿ ಹಿಡಿದು ಹಿಂಡಿದ್ರು, ನನ್ನನ್ನು ತಿದ್ದಿದ್ರು. ಈಗಲೂ ನನಗೆ ನೆನಪಿದೆ, ಟೀಚರ್ಗೆ ವಿಶ್ ಮಾಡೋದು ಗೊತ್ತಾಗ್ಲಿಲ್ವಾ ನಿನಗೆ ಅಂತ ಬೈದರು. ಆಗ ನನ್ನ ತಪ್ಪಿನ ಅರಿವಾಯಿತು. ಮಕ್ಕಳನ್ನು ಒಂದೊಂದು ಹೆಜ್ಜೆಯಲ್ಲಿಯೂ ಅವರ ತಪ್ಪನ್ನು ಖಂಡಿಸಿ ತಿದ್ದುತ್ತಾ ಬಂದರೆ ಅವರು ತಮ್ಮ ಜೀವನದ ಪ್ರತಿಯೊಂದು ಸ್ಟೆಪ್ಸ್ನಲ್ಲಿ ಆ ತಪ್ಪು ಮತ್ತೆ ಮಾಡದ ಹಾಗೆ ಮುಂದುವರಿತಾರೆ. ನಾನು ಆಟದಲ್ಲಿದ್ದಾಗ, ಎಕ್ಸಾಮ್ನಲ್ಲಿ ಬರೆಯುವಾಗ ಟೀಚರ್ಸು ನನ್ನ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸ ನನ್ನನ್ನು ಇನ್ನೂ ಮಾಡಲು ಹುರಿದುಂಬಿಸ್ತಿತ್ತು. ಕೆಲವು ಸಾರಿ ಟೀಚರ್ಸು ಲೆಕ್ಚರರ್ಸ್ಗಳಿಗೋಸ್ಕರ ಓದಿದುಂಟು. ಮಾರ್ಕ್ಸ್ ಬರದೇ ಇದ್ರೆ ಲೆಕ್ಚರರ್ಸ್ ಕೇಳ್ತಾರೆ, ಟೀಚರ್ಸ್ ಕೇಳ್ತಾರೆ ಅನ್ನೋ ಉದ್ದೇಶದಿಂದ. ವಾರ ಬಂತಮ್ಮ

ಎಂದು ಗುರು ರಾಘವೇಂದ್ರ ಅವ್ರನ್ನ ಸ್ಮರಿಸುವಂತ ಹಾಡು. ತುಂಬಾ ಚೆನ್ನಾಗಿದೆ ಇದು. ನನಗೆ ಜೀವ ಕೊಟ್ಟಿದ್ದು ತಂದೆ ತಾಯಿ, ಆ ಜೀವಕ್ಕೆ ಜೀವನವನ್ನು ಕೊಟ್ಟವರು ನನ್ನ ಗುರುಗಳು, ಆ ಜೀವನಕ್ಕೆ ಅಲಂಕಾರವನ್ನು ತುಂಬಿ ನಿಮ್ಮ ಮುಂದೆ ತಂದು ನಿಲ್ಲಿಸಿದ್ದಾರೆ. ಈ ಮೂರು ವ್ಯಕ್ತಿಗಳನ್ನ ಯಾವತ್ತೂ ಮರೀಲಿಕ್ಕೆ ಆಗಲ್ಲ. ಈ ಮೂರು ವ್ಯಕ್ತಿಗಳಿಗೆ ಈ ಗುರು ಪೂರ್ಣಿಮಾದ ದಿನದಂದು ಹಾರ್ದಿಕ ಶುಭಾಶಯಗಳು. ನಾವು ಈ ಸ್ಟೇಜ್ಗೆ ಬಂದಿರೋದಕ್ಕೆ ನಮ್ಮ ಗುರುಗಳು ಕಾರಣ. ಹಂಗೆ ನಮ್ಮ ಮಕ್ಕಳು ಮುಂದೆ ಅವರ ಗುರುಗಳನ್ನ ಕೃತಜ್ಞತಾ ಭಾವವಾಗಿ ನೆನೆಸುವಂತಹ ಸಂಸ್ಕೃತಿಯನ್ನ ಹಿರಿಯರಾದ ನಾವು ಮಕ್ಕಳಲ್ಲಿ ಬೆಳೆಸಬೇಕು. ಆ ಸಂಸ್ಕಾರ ಅವರಲ್ಲಿ ಬರಬೇಕು. ಪ್ರಪಂಚದಲ್ಲಿರುವ ಎಲ್ಲಾ ದೇವರನ್ನ ಗುರುಗೆ ಹೋಲಿಸ್ತಾರೆ. ಅನ್ನಕ್ಕಿಂತ ಅಕ್ಷರ ಮುಖ್ಯ. ಅಕ್ಷರ ದಾಸೋಹ ಕಟ್ಟ ಗುರುಗೆ ನಮೋ ನಮಃ.

ಪ್ರಿಯಪ್ಪವು ಎಂದು ಒಂದು ಚಲನಚಿತ್ರದಲ್ಲಿ ಗುರುಗಳಿಗೆ ಬಳಪವನ್ನ ಹಿಡಿದಂತಹ ಭಗವಂತ ಎಂದು ಹೋಲಿಸಿ ತುಂಬಾ ಚೆನ್ನಾಗಿ ಸಾಹಿತ್ಯನ ಬರೆದಿದ್ದಾರೆ. ಗುರುಗಳು ನಮ್ಮ ಜೀವನದ ದಾರಿದೀಪ, ಜ್ಞಾನದ ಹಂಚಿಕೆದಾರರು ಮತ್ತು ಸಮಾಜದ ನಿಜವಾದ ಶಿಲ್ಪಿಗಳು. ಅವರ ನಿಸ್ವಾರ್ಥ ಸೇವೆ ಮತ್ತು ಪರಿಶ್ರಮಕ್ಕೆ ಎಂದಿಗೂ ಬೆಲೆ ಕಟ್ಟಲಾಗದು. ಜ್ಞಾನದ ಬೆಳಕನ್ನು ಕೊಡುವಂತಹ, ಕತ್ತಲಲ್ಲಿರುವವರನ್ನು ಅಜ್ಞಾನವನ್ನು ಹೋಗಲಾಡಿಸಿ ಮಗುವಿಗೆ ಅಕ್ಷರ ಮತ್ತು ಒಳ್ಳೆಯ ಸಂಸ್ಕಾರವನ್ನು ಕಲಿಸುತ್ತಾರೆ ಗುರುಗಳು. ವ್ಯಕ್ತಿತ್ವ ನಿರ್ಮಾಣ ಕೇವಲ ಪುಸ್ತಕದ ಜ್ಞಾನವಲ್ಲದೆ ವಿದ್ಯಾರ್ಥಿಗಳಲ್ಲಿ ನೈತಿಕತೆ, ಧೈರ್ಯ ಮತ್ತು ಮಾನವೀಯತೆಯನ್ನು ಬೆಳೆಸ್ತಾರೆ. ಪ್ರೇರಣಾಶಕ್ತಿ ವಿದ್ಯಾರ್ಥಿಗಳ ಗುರಿಯನ್ನು ತಲುಪಲು ನಿರಂತರವಾಗಿ ಬೆಂಬಲವಾಗಿ ನಿಂತು ಪ್ರೇರೇಪಿಸುತ್ತಾರೆ ಗುರುಗಳು. ಶಿಕ್ಷಕರು ದೇಶದ ಅತ್ಯಂತ ಬುದ್ಧಿವಂತ ಮಿದುಳಿನವರಾಗಿರಬೇಕು ಎಂಬುದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳ್ತಾ ಇದ್ರು. ಒಬ್ಬ ದೊಡ್ಡವನಾಗಿ ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, ಲಾಯರ್ ಆಗ್ತಾನೆ, ಮೇಸ್ತ್ರಿ, ಟೈಲರ್, ಪೊಲಿಟಿಷಿಯನ್, ಆರ್ಟಿಸ್ಟ್, ಮ್ಯೂಸಿಷಿಯನ್, ಹೀಗೆ ನಾನಾ ವೃತ್ತಿಗಳನ್ನು ಅವರವರ ಇಂಟ್ರೆಸ್ಟಿನ ಮೇಲೆ ತಗೊಂಡು ಮುಂದುವರಿತಾರೆ. ಹೀಗೆ ಹತ್ತು ಹಲವಾರು ಹುದ್ದೆಗಳನ್ನು ಅಲಂಕರಿಸ್ತಾರೆ. ಆದರೆ ಇವರನ್ನೆಲ್ಲ ತಯಾರು ಮಾಡಿದ ಕಾರ್ಖಾನೆ ಶಾಲೆ, ಈ ಕಾರ್ಖಾನೆಯ ಮ್ಯಾನೇಜರ್ಗಳು ನಮ್ಮ ಶಿಕ್ಷಕರು. ಹಿಂದೆ ಪುರಾಣ ಕಾಲದಲ್ಲಿ ಗುರುಕುಲ ಪದ್ಧತಿಯು ಪ್ರಾಚೀನ ಭಾರತದ ಒಂದು ವಸತಿ ಶಿಕ್ಷಣ ವ್ಯವಸ್ಥೆಯಾಗಿತ್ತು. ಇದರಲ್ಲಿ ವಿದ್ಯಾರ್ಥಿಗಳು ತಮ್ಮ ಗುರುಗಳೊಂದಿಗೆ ಆಶ್ರಮದಲ್ಲಿ ವಾಸಿಸುತ್ತಿದ್ದರು. ಇಲ್ಲಿ ಮೌಲ್ಯಯುತ ಶಿಕ್ಷಣ, ನೈತಿಕ ಮೌಲ್ಯಗಳು ಹಾಗೂ ಜೀವನ ಕೌಶಲ್ಯಗಳನ್ನು ಕಲಿಸಲಾಗುತ್ತಿತ್ತು. ಗುರುಕುಲ ಪದ್ಧತಿಯ ಮುಖ್ಯ ಲಕ್ಷಣಗಳು ಗುರು ಶಿಷ್ಯ ಸಂಬಂಧ, ವಿದ್ಯಾರ್ಥಿಗಳು ಗುರುವಿನ ಬಳಿ ವಾಸಿಸಿ ಅವರ ಮಾರ್ಗದರ್ಶನದಲ್ಲಿ ಸಮಗ್ರ ಶಿಕ್ಷಣ ಪಡೆಯುತ್ತಿದ್ದರು. ಸಮಾನತೆ, ಇದನ್ನು ನಾವು ಪರಿಗಣಿಸಬೇಕು. ಈಗ ನಮ್ಮ ಈ ಒಂದು ಕಾಲದಲ್ಲಿ ಇದು ಕಡಿಮೆ ಆಗಿದೆ. ಅಲ್ಲಿ ರಾಜಕುಮಾರನಾಗಲಿ ಅಥವಾ ಸಾಮಾನ್ಯರಾಗಲಿ ಎಲ್ಲರೂ ಗುರುಕುಲದಲ್ಲಿ ಒಂದೇ ರೀತಿಯಲ್ಲಿ ಸಮಾನರಾಗಿ ಇರ್ತಿದ್ರು, ಯಾವ ಭೇದ ಭಾವ ಇಲ್ಲದೆ. ಇದನ್ನು ನಾವು ಮಕ್ಕಳಲ್ಲಿ ಕಲಿಸಬೇಕು. ದೈನಂದಿನ ಕೆಲಸ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಅಡುಗೆ ಮಾಡುವುದು, ಮರದಿಂದ ಕಟ್ಟಿಗೆ ತರುವುದು ಮುಂತಾದ ದೈನಂದಿನ ಕೆಲಸಗಳಲ್ಲಿ ಗುರುಗಳಿಗೆ ಸಹಾಯ ಮಾಡುತ್ತಿದ್ದರು. ಜೀವನ ಕೌಶಲ್ಯಗಳು, ಆಧ್ಯಾತ್ಮಿಕತೆ, ಯೋಗ, ಧರ್ಮ, ವಿಜ್ಞಾನ ಮತ್ತು ಪ್ರಾಯೋಗಿಕ ಜೀವನದ ಪಾಠಗಳನ್ನು ಕರಗತ ಮಾಡಿಕೊಳ್ಳುತ್ತಿದ್ದರು. ಗುರುಕುಲದ ಪದ್ಧತಿಯ ಮಹತ್ವ ಏನಪ್ಪಾ ಅಂದರೆ ವ್ಯಕ್ತಿತ್ವ ವಿಕಸನ, ವಿದ್ಯಾರ್ಥಿಗಳಲ್ಲಿ ಸ್ವಯಂ ಶಿಸ್ತು, ನೈತಿಕತೆ ಮತ್ತು ಜವಾಬ್ದಾರಿಯನ್ನು ಬೆಳೆಸುತ್ತಿತ್ತು. ಪ್ರಕೃತಿಯೊಂದಿಗೆ ಒಡನಾಟ, ಗುರುಕುಲಗಳು ಹೆಚ್ಚಾಗಿ ಪ್ರಕೃತಿಯ ಮಡಿಲಲ್ಲಿ ಅಂದರೆ ಕಾಡುಗಳು ಅಥವಾ ನದಿ ತೀರದಲ್ಲಿ ಇರ್ತಿದ್ವು. ಗುರುದಕ್ಷಿಣೆ, ಶಿಕ್ಷಣ ಮುಗಿದ ನಂತರ ವಿದ್ಯಾರ್ಥಿಗಳು ಗುರುಗಳಿಗೆ ಗೌರವಪೂರ್ವಕವಾಗಿ ಕಾಣಿಕೆ ಅಥವಾ ಸೇವೆಯನ್ನು ಅರ್ಪಿಸ್ತಾ ಇದ್ರು. ಈಗಿನ ಶಿಕ್ಷಣ ಪದ್ಧತಿಯ ಬದಲಾವಣೆಗಳೇನಪ್ಪಾ ಅಂದರೆ ಸ್ನೇಹಪರತೆ, ಶಿಕ್ಷಕರು ಈಗ ಕೇವಲ ಮೇಲ್ವಿಚಾರಕರಲ್ಲದೆ ಬದಲಾಗಿ ಒಳ್ಳೆಯ ಮಾರ್ಗದರ್ಶಕರಾಗಿದ್ದಾರೆ. ಫ್ರೆಂಡ್ಲಿಯಾಗಿ ಮೂವ್ ಮಾಡ್ತಾರೆ ಮಕ್ಕಳ ಜೊತೆ. ಮುಕ್ತ ಮಾತುಕತೆ, ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆಗಳನ್ನು ಮುಕ್ತವಾಗಿ ಕೇಳಬಹುದು. ಗೌರವ, ಹಿಂದಿನಂತೆ ಭಯ ಇಲ್ಲ, ಹೆದರಿಕೆ ಇಲ್ಲ, ಬದಲಾಗಿ ಪರಸ್ಪರ ಗೌರವವಿದೆ. ಆಧುನಿಕ ಸವಾಲುಗಳು, ಟೆಕ್ನಾಲಜಿ, ಆನ್ಲೈನ್ ಮತ್ತು ಡಿಜಿಟಲ್ ಕಲಿಕೆ ಸಂಬಂಧವನ್ನು ಬದಲಾಯಿಸಿದೆ. ಒತ್ತಡ, ಅಂಕಗಳ ಸ್ಪರ್ಧೆಯಿಂದಾಗಿ ಭಾವನಾತ್ಮಕ ನಂಟು ಕೆಲವೊಮ್ಮೆ ಕಡಿಮೆ ಆಗಿದೆ. ಈಗಿನ ಜನರೇಷನ್ ಸ್ವಲ್ಪ ಟೀಚರ್ಗೆ ಬೆಲೆ ಕೊಡುವ, ಗೌರವಿಸುವ ಪ್ರವೃತ್ತಿಯನ್ನು ಕಡಿಮೆ ಮಾಡಿಕೊಂಡಿದ್ದಾರೆ. ಭಾವನಾತ್ಮಕ ಸಂಬಂಧ ಇರೋದಿಲ್ಲ. ಕಾಲೇಜ್ ಮುಗಿದ ಮೇಲೆ ನೀವು ಯಾರೋ ನಾವು ಯಾರೋ ಅನ್ನೋ ಒಂದು ಮನಸ್ಥಿತಿ. ಪೇರೆಂಟ್ಸ್ ಆದ ನಾವು ಇದನ್ನು ಸರಿಪಡಿಸಿ ಗುರುಗಳಿಗೆ ಗೌರವಿಸುವ ಸಂಸ್ಕಾರವನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಶಂಕರಾಚಾರ್ಯರು ಗುರುವಿನ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಹಾಡನ್ನು ಹಾಡ್ತೇನೆ.

ಗುರುವೇ ಪುರಬ್ರಹ್ಮನ ಸ್ವರೂಪ, ನೀನೇ ಆದಿ ನೀನೇ ಅಂತ್ಯ, ಅಂದರೆ ನೀನೇ ಬಿಗಿನಿಂಗು ನೀನೇ ಎಂಡು, ಎಲ್ಲ ಸಕಲ ಶಾಸ್ತ್ರ ಶ್ರುತಿ ವೇದ ಪುರಾಣ ಎಲ್ಲದ ಪರಿಪೂರ್ಣ ನೀನು, ಮತ್ತು ನಿನ್ನ ಓಂ ನಾದ ಸ್ವರೂಪ ನೀನು ಎಂದು ಗುರುವನ್ನ ವರ್ಣಿಸಿದ್ದಾರೆ ಶಂಕರಾಚಾರ್ಯರು. ನಿಮಗೆಲ್ಲ ಗೊತ್ತೇ ಇದೆ, ಗುರುರಾಜ ಕರ್ಜಗಿಯವರು ತಮ್ಮ ಭಾಷಣಗಳಲ್ಲಿ ಸಾಕಷ್ಟು ಬಾರಿ ಗುರುಗಳ ಬಗ್ಗೆ ಹೇಳಿದ್ದಾರೆ. ಮಕ್ಕಳ ಎದುರಿಗೆ ಟೀಚರ್ಗಳನ್ನು ಏಕವಚನದಲ್ಲಿ ಮಾತಾಡಿಸ್ಬೇಡಿ ಅಂತ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ಏ ಟೀಚರ್ ಅವನೇನೋ ಇವನೇನೋ ಅಂತ ಈ ಥರ ಎಲ್ಲ ಏಕವಚನದಲ್ಲಿ ಮಕ್ಕಳ ಮುಂದೆ ಮಾತ್ರ ಆಡಬೇಡಿ. ನೀವು ಅವರಿಗೆ ಗೌರವ ಕೊಟ್ಟು ಮಾತಾಡಿಸಿ, ಹಿಂದೆ ಆಗಲಿ ಮುಂದೆ ಆಗಲಿ, ಅವರು ಗುರುಗಳ ಮುಂದೆ ಮಾತಾಡಬೇಕಾಗಲಿ ಅಥವಾ ಹಿಂದೆ ಮಾತಾಡಬೇಕಾಗಲಿ. ನಾನು ಇಂಜಿನಿಯರಿಂಗ್ ಮಾಡುವಾಗ ನನ್ನ ಲೆಕ್ಚರರ್ ಡಾಕ್ಟರ್ ಕೆ ವಿ ಸುರೇಶ್ ಸರ್ ಅವರು ಮತ್ತು ಇನ್ನಿತರ ಎಲ್ಲ ಲೆಕ್ಚರರ್ಗಳು ಮಾಡಿದ ಪಾಠಗಳು ಈಗಲೂ ಸಹ ನನ್ನ ಕಣ್ಣ ಮುಂದೆ ವಿಷುವಲ್ ಗತಿ ಕಂಡು ಬರುತ್ತೆ. ಅಷ್ಟು ಎಫೆಕ್ಟಿವ್ ಆಗಿ ಅವರು ಪಾಠಗಳನ್ನು ಮಾಡ್ತಾಯಿದ್ರು. ಮತ್ತು ಗುರುವನ್ನು ವರ್ಣಿಸುವಂತಹ ಒಂದು ಸಣ್ಣ ಹಾಡನ್ನು ಹಾಡ್ತೇನೆ.

0: ಜಗದ್ಗುರು ಬಸವಣ್ಣನವರು 12ನೇ ಶತಮಾನದ ಪ್ರಸಿದ್ಧ ಸಮಾಜ ಸುಧಾರಕರು, ದಾರ್ಶನಿಕರು ಮತ್ತು ವಚನಕಾರರು. ಸಮಾನತೆ ಮತ್ತು ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಬೋಧಿಸಿದ ಜಗದ್ಗುರುಗಳವರು. ಅವರು ಬರೆದಂತಹ ಒಂದು ವಚನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ಕಳತನ ಮಾಡಬೇಡ, ಕೊಲೆ ಮಾಡಬೇಡ, ಸುಳ್ಳು ಹೇಳಬೇಡ, ಬೇರೆಯವರನ್ನ ಕಂಡು ಅಸಹ್ಯ ಪಡಬೇಡ, ನಿನ್ನನ್ನು ನೀನು ಹೊಗಳಬೇಡ, ಬೇರೆಯವ್ರನ್ನ ಅಳಿಬೇಡ ಅಂದ್ರೆ ಜರಿಬೇಡ. ಇದೇ ನಿನ್ನ ಅಂತರಂಗ ಶುದ್ಧಿ ಅಂದ್ರೆ ಇಂಟರ್ನಲ್ ಪ್ಯೂರಿಟಿ, ಮತ್ತೆ ಬಹಿರಂಗ ಶುದ್ಧಿ ಅಂದ್ರೆ ದೇಹ ಹೊರಗಿನ ಪ್ಯೂರಿಟಿ. ಇದನ್ನ ನೀನು ಪಾಲಿಸ್ತಾ ಬಂದ್ರೆ ಕೂಡಲ ಸಂಗಮ ದೇವನ್ನ ನೀನು ಹೊಲಿಸ್ಕೋಬಹುದು ಅಂತ ಎಷ್ಟು ಸರಳವಾಗಿ ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿ ಎಷ್ಟೋ ವಚನಗಳನ್ನ ಬರೆದ್ರು ಬಸವಣ್ಣನವರು. ಈ ಜೀವನ ಪಾಠವನ್ನ ಸಾಮಾನ್ಯರು ಅರ್ಥೈಸಿಕೊಳ್ಳುವ ಹಾಗೆ ಬರೆದಿದ್ದಾರೆ. ಈ ಗುರುವಂದನದ ಶುಭ ದಿನದಂದು ಎಲ್ಲ ಪ್ರತ್ಯಕ್ಷ ಪರೋಕ್ಷ ಗುರುಗಳಿಗೆ ಕಾರ್ಯಕ್ರಮದ ಮೂಲಕ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಕೆಎಲ್ಇ ವೇಣುಧ್ವನಿ ಸಂಸ್ಥೆಗೆ ಮತ್ತು ತಂಡದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಓಂ ಗುರುದೇವೋ ಭವ.
1: ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಗುರು ಪೂರ್ಣಿಮೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಶ್ರೀಮತಿ ಡಿಎಂ ಚೇತನಾ ಅವರು. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೇರೆ ಲೋಕಕ್ಕೆ ಹೋದಂಗೆ ಅನಿಸ್ತು ನಿಜವಾಗ್ಲೂ.
1: ಅಮ್ಮನಿಗೆ ವಿಷ್ಣುವಿಗೆ ಮಹೇಶ್ವರಿಗೆ ಹೋಲಿಸಿದ್ದಾರೆ.
2: ಅಮ್ಮನ ಆ ಮಠಕ್ಕೆ ಸೇರಿದಂತಹ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದ.
0: ಗುರುಗಳ ಮಹತ್ವ ಪ್ರತಿಯೊಬ್ಬ ಮನೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೋಗಿ ತಲುಪುತ್ತೆ.
3: ದೈಹಿಕ ಶಿಕ್ಷಣವನ್ನು ಗುರುತಿಸಿದರೆ ಅದು ಬಹಳ ಹೆಮ್ಮೆ ಆಯ್ತು ನನಗೆ.
4: ಕೇಳ್ತಾ ಇದ್ರೆ ನಾನು ಗುರು ಆಗಿದ್ದಕ್ಕೆ ಹೆಮ್ಮೆ ಪಡುತ್ತೀನಿ.
5: ಮಕ್ಕಳಿಗೆ ಗೊತ್ತಾಗುತ್ತೆ ಗುರುವಿನ ಬೆಲೆ ಎಂತದ್ದು.
6: ಹಿಂದೆ ಇತ್ತು ಗುರು ಶಿಷ್ಯ ಪರಂಪರ, ಅದೇ ರೀತಿ ಹಾಡು ಇವತ್ತು ನಾವು ಕೇಳೀವಿ ಅಂತ ಹೇಳಿ ಬಹಳ

0: ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ವೃತ್ತಿಯಲ್ಲಿ.
1: ಈ ಹಾಡು ಮಾತ್ರ ಎಲ್ಲರಿಗೂ ಎಚ್ಚರ ಮಾಡುತ್ತೆ.
2: ಕನ್ನಡದ ಬಗ್ಗೆ ಇದ್ರೊಳಗೆ ಬಹಳ ಚೆನ್ನಾಗಿ ಕೇಳಿ ಬಂತು.
3: ನಮ್ಮ ಒಂದು ಸ್ಥಾನ ಮಟ್ಟ ಹೆಚ್ಚುತ್ತೆ ಅಂತ.
4: ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿದ್ದೀವಿ.
5: ನನ್ನ ಹಿಂದಿನ ಗುರುವಿನ ನೆನಪು.
6: ಇಟ್ ಹಸ್ ಮೂಡ್ ಮೀ ಎ ಲಾಟ್.
7: ಪ್ರತಿಯೊಂದು ವರ್ಡ್ ಮೀನಿಂಗ್ಫುಲ್ ಆಗುತ್ತೆ.
8: ಗೂಸ್ ಬಂಪ್ಸ್ ತರ ಆಗುತ್ತೆ.
9: ಎಲ್ಲರನ್ನು ಮಂತ್ರ ಮುಗ್ಧರನ್ನಾಗಿ ಮಾಡಿಸ್ಬಿಡ್ತದೆ.

0: केली विश्वविद्यालयाच्या केली स्कूल ऑफ म्युझिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे केली कन्व्हेन्शन सेंटर, 300 सीटर हॉल, जेएनएमसी कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
2: ಹಂಗಲ್ಲ, ಅದೈದ ಕೆಲ್ಸ.
1: ಯಾಕ ಮುಖ ಹೇಳದತ್ತಲ್ಲ?
2: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ.
1: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ. ಇದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿ ಕೇಳಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
2: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೇನೆ.
0: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312551530 ಮತ್ತು 08312473777, ಎಕ್ಸ್ಟೆನ್ಷನ್ 1530.
3: ಕೇಲಿ ವಿಶ್ವವಿದ್ಯಾಲಯಾಚ್ಯ ಕೇಲಿ ಸ್ಕೂಲ್ ಆಫ್ ಮ್ಯೂಸಿಕ್ ಕಡೂನ್ ಸಾದರ ಹೋತ ಆಹೆ ಸಮೂಹ ಗಾಯನ್ ಸ್ಪರ್ಧಾ, ಜ್ಯಾಮಧ್ಯೆ ಹೈಸ್ಕೂಲ್ ಆಣಿ ಪ್ರೀ ಯುನಿವರ್ಸಿಟಿ ಪಾರ್ಟಿಸಿಪೇಟ್ ಕರೂ ಶಕ್ತಾತ್. ಹೈಸ್ಕೂಲ್ ಸಾಠಿ ಪೆಟ್ರೋಟಿಕ್ ಸಾಂಗ್ಸ್ ಆಣಿ ಪ್ರೀ ಯುನಿವರ್ಸಿಟಿ ಸಾಠಿ ಫೋಕ್ ಸಾಂಗ್ಸ್. 11 ಆಗಸ್ಟ್ 2026 ರೋಜಿ ಸಕಾಳಿ 9 ವಾಜಲ್ಯಾಪಾಸೂನ್. ಸ್ಥಳ ಆಹೆ ಕೇಲಿ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಅಧಿಕ ಮಾಹಿತಿ ಸಾಠಿ ಸಂಪರ್ಕ ಕರ 9886103520 ಆಣಿ 9916467993.

0: யாரோ யோனோ யாரோ யோனோ யாரோ யோனோ
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ಏನು ಧ್ವನಿ? ಇದು ನಾಳೆ KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಬಂದಿದೆ. ಶುಭ ಶುಭ ಬುಧವಾರದ ಸ್ಪೆಷಲ್ ಕಾರ್ಯಕ್ರಮ. ಎಸ್ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷ. ತಮ್ಮೆಲ್ಲ ಗುರುಗಳನ್ನು ನೆನಪಿಸುತ್ತಾ ಇದು ನಿಮ್ಮೊಂದಿಗೆ ನಾವು ಗುರು ಪೂರ್ಣಿಮಾ ಸ್ಪೆಷಲ್ ಚಿತ್ರ ಮಂದಿರ.

This is Nemo again. ನಾವು ಶುಭಬು ವಾರ ಗುರು ಪೂರ್ಣಿಮಾ ಸ್ಪೆಷಲ್ ಚಿತ್ರ ಮಂದಿರ. ಈ ಕಾರ್ಯಕ್ರಮದ ವಿಶೇಷತೆ, ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಪ್ರೀತಿಯ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ ತಮ್ಮ ಗುರುಗಳನ್ನು ನೆನಪಿಸಿ. ಆತ್ಮೀಯ ಸ್ನೇಹಿತರೆ, ಎಸ್, ನನ್ನ ಪ್ರೀತಿಯ ಗುರುಗಳಾದ ನನ್ನ ಸ್ಕೂಲ್ ಗುರುಗಳು, ಕಾಲೇಜ್ ಗುರುಗಳು, ಜೀವನದಲ್ಲಿ ಕಷ್ಟ ಕೊಟ್ಟಿರೋರು, ನನಗೆ ಕಾಲು ಎಳೆದವರು, ನನ್ನ ಮೇಲೆ ದ್ವೇಷಿಸಿದ್ದವರು, ಅವರೂ ಕೂಡ ಉತ್ತಮ ಪಾಠವನ್ನು ಕಲಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಶುಭ ಬುಧವಾರ ಗುರು ಪೂರ್ಣಿಮಾ ಸ್ಪೆಷಲ್, ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ನಿಮ್ಮೊಂದಿಗೆ ನಾವು ಗುರು ಪೂರ್ಣಿಮಾ ಸ್ಪೆಷಲ್ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳನ್ನ ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಬನ್ನಿ ಆತ್ಮೀಯರೇ, ಇವತ್ತು ಡಬಲ್ ಕಾಂಬೋ. ತಮ್ಮ ಗುರು ಇಲ್ಲದೆ, ಗುರುವಿನ ಅನುಗ್ರಹ ಇಲ್ಲದೆ ಏನೂ ಆಗುದಿಲ್ಲ ಆತ್ಮೀಯ ಸ್ನೇಹಿತರೆ, ಇದು ಮಾತ್ರ ಸತ್ಯ. ನಾನು ಅನುಭವಿಸಿದ್ದೇನೆ. ಸೊ ನನ್ನ ಸ್ಕೂಲ್ದಿಂದ ಹಿಡಿದು ಕಾಲೇಜಿನವರೆಗೆ ಇರೋ ಎಲ್ಲ ಗುರುಗಳು ಅವರನ್ನ ನೆನಪಿಸುತ್ತಾ ಅವರೆಲ್ಲರಿಗೂ ಈ ಹಾಡು. ಹಾಗೆ ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿ ಮಾರ್ಗದರ್ಶನ ಕೊಟ್ಟಿರೋ ಅವರು ಕೂಡ ಗುರುಗಳು. ನಾನು ಹೇಳಿದ್ನಲ್ಲ, ಬರೇ ಸುಖ ಕೊಟ್ಟಿರೋರಷ್ಟೇ ಅಲ್ಲ, ದುಃಖ ಕೊಟ್ಟಿರೋವರು ನನ್ನ ಗುರುಗಳು. ಏಕೆಂದರೆ ಅವರು ಕೂಡ ನಮಗೆ ಒಂದು ತಕ್ಕ ಪಾಠವನ್ನು ಕಲಿಸಲಿಕ್ಕೆ ದೇವರ ರೂಪದಲ್ಲಿ ಬಂದಿರುತ್ತಾರೆ. ಬನ್ನಿ, ಶ್ರೀ ಬಾಬಾ ಕರುಣಾಲಯ. ಪಾದಗಳೇ ಕಮಲಾಲಯ. ಆತ್ಮೀಯರೇ, ನೀವು ನಂಬೋ ಯಾವುದೇ ಗುರು ಇರಲಿ, ಅವರ ಪಾದದ ಮೇಲೆ ತಮ್ಮ ಗಮನ ಇದ್ದರೆ ನಿಮ್ಮ ಜೀವನ ಸಾರ್ಥಕ. ಬನ್ನಿ, ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ. ಮುಂದೆ ನಾವು ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ. ಇವತ್ತಿನ ಕಾರ್ಯಕ್ರಮ ಗುರು ಪೂರ್ಣಿಮಾ ಸ್ಪೆಷಲ್ ಚಿತ್ರ ಮಂದಿರ. ನೀವು ಕೇಳ್ತಾ ಇದ್ರಾ ಬೆಳಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ.

0: யாரோ இவனா, யாரோ இவனா?
1: ಮಂಜುನಾಥ್ ಏದು ಗುರು ಪೂರ್ಣಿಮಾ ಸ್ಪೆಷಲ್ ಕನ್ನಡ ಚಿತ್ರರಂಗದ ಅಧ್ಯಾತ್ಮ ಗೀತೆ ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ.

ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ಗುರುವಿಗೆ ಡೆಡಿಕೇಟ್ ಮಾಡುವಂತಹ ಗೀತೆಯನ್ನ ರಿಕ್ವೆಸ್ಟ್ ಮಾಡಿ ಇವತ್ತು ನಿಮ್ಮೊಂದಿಗೆ ನಾವು ಗುರು ಪೂರ್ಣಿಮಾ ಚಿತ್ರ ಮಂದಿರ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾರ್ಯಾರು ಏನೇನು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ನೋಡೋಣ. ಅಣ್ಣವರ ಧ್ವನಿಯಲ್ಲಿ ಬರ್ತಾ ಇದೆ ದೇವತಾ ಮನುಷ್ಯ ಚಿತ್ರದ್ದು ಈ ಗೀತೆಯೊಂದಿಗೆ ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರು ಗುರು ಪೂರ್ಣಿಮಾದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಈ ಗೀತೆ ಅವರಿಗೋಸ್ಕರ. ತದನಂತರ ವಿನೋದ್ ಅವರು ಎಲ್ಲ ಗುರುವಿಗೆ ಡೆಡಿಕೇಟ್ ಮಾಡುವಂತಹ ಒಂದು ಗೀತೆ ಗುರು ಪೂರ್ಣಿಮಾ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ಹಿಸ್ಟ್ರಿ ಗೊತ್ತಾ ಅಂತ ಕೇಳಿದ್ದಾರೆ ನನಗೆ. ವಿಷ್ಣು ದಾದಾ ಅಭಿನಯಿಸಿ ಇರುವ ವಿಷ್ಣು ಸೇನಾ ಚಿತ್ರದ ಗೀತೆ. ತದನಂತರ ಚಂದ್ರಕಾಂತ್ ಬಡ್ಗಾವಿ ಅವರ ಗೀತೆ ಶಿವ ಶಿವನೇ ಭಯಹರಣೆ ಅನ್ನೋ ಒಂದು ಗೀತೆ ರಿಕ್ವೆಸ್ಟ್ ಅವರು ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರು ತ್ರಿಮೂರ್ತಿ ದೂತ ಅನ್ನೋ ಒಂದು ಗೀತೆಯನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಸೈಮನ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಕೂಲ್ ಮಾಸ್ಟರ್ ಅನ್ನೋ ಒಂದು ಚಿತ್ರ, ಎಸ್ ಹಳೆಯ ಚಿತ್ರ ಸ್ಕೂಲ್ ಮಾಸ್ಟರ್, ಅಣ್ಣವರು ಅಭಿನಯಿಸಿರುವ ಚಿತ್ರದಿಂದ ಒಂದು ಹಾಡೊಂದಿಗೆ ಭಾಗವಹಿಸಿದ್ದಾರೆ. ನನಗೆ ವೇಣು ದುನಿಯಲ್ಲಿ ಬಹಳಷ್ಟು ಜನ ನನಗೆ ಗುರು ಪೂರ್ಣಿಮಾದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ಇದ್ದಾರೆ ಅಂತ. ಅದರಲ್ಲಿ ವಿಜಯಲಕ್ಷ್ಮಿ ಅವರು, ಪೂಜಾ ಅವರು, ಪ್ರಶಾಂತ್ ಅವರು, ಪ್ರಸಾದ್ ಅವರು, ನೀವು ನಮಗೆ ಬಹಳಷ್ಟು ವಿಷಯ ಕಲಿಸಿದ್ದೀರಾ. ನೋಡಿ ಆತ್ಮೀಯ ಸ್ನೇಹಿತರೆ, ಈ ಬಹಳಷ್ಟು ವಿಷಯ ಕಲೀಲಿಕ್ಕೆ ಕಾರಣನೇ ನನ್ನ ಗುರುಗಳು. ಸೊ ಹಂಗಿರುತ್ತೆ ನೋಡಿ, ನೀವು ನನಗೆ ಗುರು ಅಂತ ಹೇಳ್ತೀರಾ ಅದಕ್ಕೆ ಧನ್ಯವಾದ ಆ್ಯಕ್ಚುಲಿ ನೋಡಲಿಕ್ಕೆ ಹೋದರೆ. ಆದರೆ ನಾನಲ್ಲ, ಇದೆಲ್ಲ ನಾನು ಮತ್ತೆ ಹೇಳುತ್ತೇನೆ. ಮಂಜುನಾಥ ಈಸ್ ನಥಿಂಗ್, ಮಂಜುನಾಥ್ ಪೈ ಈ ಹೆಸರು ಎಲ್ಲ ಒಂದಿನ ಹೋಗುತ್ತೆ. ಎಲ್ಲ ಗುರುವಿನ ದೇವರನ್ನ ಕೃಪೆಯಿಂದ ನಡೀತಾ ಇದೆ. ಸೊ ಆತ್ಮೀಯರೇ, ನಾ

ಯೂಟ್ಯೂಬ್ನಲ್ಲಿ ಇಂಟರ್ನೆಟ್ನಲ್ಲಿ ಲಭ್ಯ. ಅದನ್ನು ನೋಡಿ ಅದರಾಗಿಂದು ಒಂದೇನಾದರೂ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳಿ. ಗುರುವಿನ ಅನುಗ್ರಹ, ಗುರುವಿನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಹಾಲಲ್ಲಾದರೂ ಹಾಕೋತ್ತಮ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಆಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರು ಆಲ್ ದ ವೇ ಫ್ರಾಮ್ ಬೆಂಗಳೂರು ರಿಕ್ವೆಸ್ಟ್ ಮಾಡಿದ್ದಾರೆ. ಬನ್ನಿ ಕೇಳಿ ಮಜಾ ಮಾಡಿ. ಇದು ನಿಮ್ಮೊಂದಿಗೆ ನಾವು ಶುಭ ಬುಧವಾರ ಗುರು ಪೂರ್ಣಿಮಾ ಸ್ಪೆಷಲ್ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ. ಹಾಟ್ಲೈನ್ ಸಂಖ್ಯೆ 9049904904. ಈ ನಂಬರ್ ಮೇಲೆ ತಾವು ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನಮಗೆ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ ಗುರುವಿಗೆ ಡೆಡಿಕೇಟ್ ಮಾಡುವಂತಹ ಯಾವ ಗೀತೆ ಬೇಕು ಅಂತ ತಿಳಿಸಿ ಹಾಡನ್ನಾಗಿ

ವಿನೋದ್ ಅವರೇ, ತಮ್ಮ ಗೀತೆ ಮರುಪ್ರಸಾರವಾಗ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ಈಗ ಬಹುಶಃ ನನ್ನ ಧ್ವನಿ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಲ್ವಾ? ಹಲೋ, ಮೈಕ್ ಟೆಸ್ಟಿಂಗ್, 1 2 3. ಏನಿಲ್ಲ, ಜೋರಾಗಿ ಮಳೆ, ನೆಟ್ವರ್ಕ್ ಡಮ್ ಡುಮ್ ಡಮ್ ಡುಮ್ ಆಗ್ತಿರುತ್ತೆ. ಅಂಥ ಸಂದರ್ಭದಲ್ಲಿ ಡಮ್ ಆದಾಗ ಫಸ್ಟ್ ಕ್ಲಾಸ್ ಹಿಂದಿ ಗೀತೆ ಬಂದುಬಿಡುತ್ತೆ, ಅವಾಗ ನಾನು ಇಲ್ಲೇ ಇದ್ದೇನೆ, ಡೋಂಟ್ ವರಿ. ನಿಮ್ಮ ಗೀತೆ ವಿಷ್ಣು ಸೇನಾ ಚಿತ್ರದ್ದು ಬರ್ತಾ ಇದೆ. ಅಂದ ತಕ್ಷಣ ಚಂದ್ರಕಾಂತ್ ಬಡಗಾವಿ ಅವರೇ, ನಿಮ್ಮ ಹಾಡು ರೆಡಿಯಾಗಿದೆ. ಬ್ರಿಜೇಶ್ ಕುಮಾರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ದೊಡ್ಡವರೆಲ್ಲ ಜಾಣರಲ್ಲ ಅನ್ನೋ ಒಂದು ಹಾಡನ್ನು. ಹಾರ್ದಿಕ ಶುಭಾಶಯಗಳು ಆಫ್ ಗುರು ಪೂರ್ಣಿಮಾ ಅಂತ ತಿಳಿಸಿದ್ದಾರೆ ಎಲ್ಲರಿಗೂ. ಸೊ ಬನ್ನಿ ಆತ್ಮೀಯರೇ, ಐ ಹೋಪ್ ನನ್ನ ಧ್ವನಿ ಕೇಳಿಸ್ತಾ ಇದೆ. ವಿನೋದ್ ಅವರೇ, ಕೇಳಿ ನಿಮ್ಮ ಗೀತೆ ವಿಷ್ಣು ಸೇನಾ ಚಿತ್ರದ್ದು, ಮತ್ತೊಮ್ಮೆ ಹಾಡನ್ನು ಕೇಳಿ ಮಜಾ ಮಾಡಿ.

ಏನು ಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಶುಭ ಬುಧವಾರದ ಸ್ಪೆಷಲ್ ಗುರು ಪೂರ್ಣಿಮಾ ಸ್ಪೆಷಲ್ ಚಿತ್ರ ಮಂದಿರ.

ದಿಸ್ ಇಸ್ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ ರಿಕ್ವೆಸ್ಟ್ ಮಾಡು ಏಕೈಕ ಕಾರ್ಯಕ್ರಮ ಎಸ್ ಚಿತ್ರ ಮಂದಿರ. ಹಾಟ್ಲೈನ್ ಸಂಖ್ಯೆ 9019049904. ನೀಟಾಗಿ ಕೇಳ್ಕೊಳ್ರಿ, ಇದು ನಿಮ್ಮ ಮನಸ್ಸಲ್ಲಿ ಸೇವ್ ಮಾಡ್ಕೊಳ್ಳಿ, ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಳ್ಳೋದು ಅವಶ್ಯಕತೆಯೇ ಇಲ್ಲ. 9019904904 ಈ ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ ರಿಕ್ವೆಸ್ಟ್ ಮಾಡಿ. ಗುರು ಪೂರ್ಣಿಮಾ ಸ್ಪೆಷಲ್ ಇವತ್ತು ತಮ್ಮ ಗುರುಗಳಿಗೆ ನೆನಪಿಸುತ್ತಾ, ಅಕ್ಷರ ಕಲಿಸಿರೋ ಗುರುಗಳು, ತಕ್ಕ ಪಾಠ ಕಲಿಸಿರೋ ಗುರುಗಳು, ತಮ್ಮ ಜೀವನದಲ್ಲಿ ಕಾಲು ಎಳೆದವರು, ಒಟ್ಟಿ ಕಿಚ್ಚು ಮಾಡಿದವರು, ತಮಗೆ ಸಮಸ್ಯೆ ಕೊಟ್ಟವರು, ಎಸ್ ಅವರು ಕೂಡ ಗುರುಗಳರಿ, ಅವ್ರಿಗೆ ಹೋಗಿ ಅಷ್ಟೇ ಹೇಳಬೇಡ್ರಿ. ಕಾರ್ಯಕ್ರಮದಲ್ಲಿ ಭಕ್ತ ಮಾರ್ಕಂಡೇಯ ಚಿತ್ರದ ಗೀತೆಯೊಂದಿಗೆ ಮುಂದೆ ಹೋಗೋಣ ಸ್ನೇಹಿತರೆ. ಈ ಗೀತೆ ನಮಗೆ ರಿಕ್ವೆಸ್ಟ್ ಮಾಡಿರೋರು ಕಾರ್ಯಕ್ರಮದಲ್ಲಿ ಚಂದ್ರಕಾಂತ್ ಬಡ್ಗಾವಿಯವರು, ಇದಾದ ತಕ್ಷಣ ಬ್ರಿಜೇಶ್ ಕುಮಾರ್ ಅವರ ಗೀತೆ, ಅದಾದ ತಕ್ಷಣ ವಿಜಯಲಕ್ಷ್ಮಿ ಅವರೇ ನಿಮ್ಮ ಹಾಡು, ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ದೊಡ್ಡವರೆಲ್ಲ ಜಾಣರಲ್ಲ. ಈ ಗೀತೆ ಬ್ರಜೇಶ್ ಕುಮಾರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಆಧ್ಯಾತ್ಮ ಗೀತೆಗಳು ಫ್ರಾಮ್ ಕನ್ನಡ ಚಿತ್ರರಂಗ. ಆತ್ಮೀಯರೇ, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ದೇವರ ಗೀತೆಗಳು ಫ್ರಾಮ್ ಕನ್ನಡ ಚಿತ್ರರಂಗ. ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ.

ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ ರಿಕ್ವೆಸ್ಟ್ ಮಾಡೋ ಕಾರ್ಯಕ್ರಮ ಚಿತ್ರಮಂದಿರದ ಮುಂದಿನ ಗೀತೆ ಬ್ರಿಜೇಶ್ ಕುಮಾರ್ ಅವ್ರದ್ದು, ಅದಾದ ತಕ್ಷಣ ವಿಜಯಲಕ್ಷ್ಮಿ ಅವ್ರದ್ದು, ತದ ನಂತರ ಬರ್ತಾ ಇದೆ ಸೈಮನ್ ಅವ್ರದ್ದು, ಅದಾದ ತಕ್ಷಣ ಶ್ರುತಿ ಅವರು ರಿಕ್ವೆಸ್ಟ್ ಮಾಡಿರುವ ಪಾಠಶಾಲಾ, ಅದಾದ ತಕ್ಷಣ ವಿಜಯ್ ಕುಮಾರ್ ಬಸ್ಮಿ ಅವರ ಎಲ್ಲಿ ಮರ್ಯಾದೆ ವಿಠಲ, ತದ ನಂತರ ಬರ್ತಾ ಇದೆ ದೀನನ ಅನ್ನೋ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಸ್ನೇಹಿತರೆ ಮಹಾಂತೇಶ್ ನಗರದ ವಿನೋದ್ ಅವರು, ಅದಾದ ತಕ್ಷಣ ಹೇ ಶಾರದೆ ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಚಿತ್ರ ಫಾರ್ಮ್ ಶಿವಬಸವನಗರ ರಿಕ್ವೆಸ್ಟ್ ಮಾಡಿರುವ ಹಾಡು ಹೇ ಶಾರದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ವಿನೋದರೆ ಮೈಕ್ ಟೆಸ್ಟಿಂಗ್ 1 2 3 ಕರೆಕ್ಟ್ ಇತ್ತಲ್ರಿ? ಹಾ, ಥ್ಯಾಂಕ್ ಯು ರೀ, ನೀವು ಪ್ರೀತಿಯಿಂದ ತಾಳ್ಮೆ ತೋರಿಸ್ತೀರಾ. ಈಗಿನ ಕಾಲದಲ್ಲಿ ತಾಳ್ಮೆನೇ ಇಲ್ಲ ಅಂತ ಸಂದರ್ಭದಲ್ಲಿ ತಮ್ಮ ಗೀತೆ ಸಂದರ್ಭದಲ್ಲಿ ಏನಾದರೂ ಮೇಲ್ತಳಗಾದ್ರೂ ತಾಳ್ಮೆಯಿಂದ ಮೆಸೇಜ್ ಮಾಡಿ ಕೋಪವನ್ನು ಒಟ್ಟ ತೋರಿಸೋದಿಲ್ರಿಪ್ಪ ನೀವು, ಅದಕ್ಕೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ಸಂಜಯ್ ಅಂಗಡಿ ಅವರೇ, ಗುರು ಪೂರ್ಣಿಮಾ ಹಾರ್ದಿಕ ಶುಭಾಶಯಗಳು. ಗುರುವಿನ ಗುಲಾಮನಾಗುವ ತನಕ ಈ ಹಾಡು ನಾನು ಸರ್ಚ್ ಮಾಡಿದೆ, ಯಾವ ಚಿತ್ರದ್ದು ಅಂತ ಗೊತ್ತಾಗ್ತಾ ಇಲ್ಲ, ಅದು ಭಜನೆ ಅಂತ ಬರ್ತಾ ಇದೆ. ಸೊ ಇದು ಚಿತ್ರಮಂದಿರ ಕನ್ನಡ ಚಿತ್ರರಂಗದಲ್ಲಿ ದೇವರ ಗೀತೆ ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮ. ತಮ್ಮ ಗುರುವಿಗೆ ನೆನಪಿಸುತ್ತಾ ಕನ್ನಡ ಚಿತ್ರರಂಗದ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ಓನ್ಲಿ ಕನ್ನಡ ಸಿನಿಮಾದು ಆತ್ಮೀಯ ಸ್ನೇಹಿತರ ಭಜನೆಗಳು, ಜನಪದ ಗೀತೆಗಳಿಗೆ ಅವಕಾಶ ಇಲ್ಲ, ಅದಕ್ಕೆ ಮಾರ್ನಿಂಗ್ ಇರುತ್ತೆ ಕಾರ್ಯಕ್ರಮ. ಸೊ ಅದಕ್ಕೆ ಹೇಳೋದು, ಚಿತ್ರ ಮಂದಿರ ಈಸ್ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳಿಗೆ ಅವಕಾಶ. ಹಾಡನ್ನು ಕೇಳಿ ಬ್ರಿಜೇಶ್ ಕುಮಾರ್ ಅವರೇ, ಮಜಾ ಮಾಡಿ.

ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

ದತ್ತಾತ್ರೇಯನ ಆಶೀರ್ವಾದ, ಎಸ್, ಗುರುವಿನ ಆಶೀರ್ವಾದ ವಿಜಯಲಕ್ಷ್ಮಿಯವರ ಮೇಲೆ ಸದಾ ಇರಲಿ. ಆತ್ಮೀಯ ಸ್ನೇಹಿತರೆ, ಒಂದು ಒಳ್ಳೆ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ರು. ಸ್ಕೂಲ್ ಮಾಸ್ಟರ್ ಚಿತ್ರದ ಗೀತೆ ಹರಡಿಯಾಗಿದೆ ಸೈಮನ್ ಅವರದು. ಈ ಗೀತೆ ಆದ ತಕ್ಷಣ ಶ್ರುತಿ ಅವರೇ, ನಿಮ್ಮ ಹಾಡು ಪಾಠಶಾಲಾ ಬರ್ತಾ ಇದೆ. ಈ ಒಂದು ಸುಮಧುರವಾದ ಗೀತೆ ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ದಿಸ್ ಇಸ್ ಗುರು ಪೂರ್ಣಿಮಾ ಸ್ಪೆಷಲ್ ಚಿತ್ರ ಮಂದಿರ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದೀರಾ. ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳನ್ನು ತಮ್ಮ ಗುರುವಿನ ನೆನಪಿನೊಂದಿಗೆ ಅವರಿಗೆ ಡೆಡಿಕೇಟ್ ಮಾಡ್ತಾ ಈ ಒಂದು ಹಾಡು. ತಮಗೆ ಏನಾದರೂ ಅವಕಾಶ ಇದ್ದರೆ, ತಮ್ಮ ಸಮೀಪಿದ್ರೆ ಅಥವಾ ತಮ್ಮ ಕಡೆ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ, ತಮಗೆ ಅಕ್ಷರ ಕಲಿಸಿರೋ ಗುರುಗಳೊಂದಿಗೆ ಮಾತನಾಡಿ, ಅವರಿಗೆ ಒಂದು ಮೆಸೇಜ್ ಅಲ್ಲ ಒಂದು ಮಾತನಾಡಿ ಹೋಗಿ. ಏನಾದರೂ ನಿಮಗೆ ಟೈಮ್ ಸಿಕ್ಕಿದ್ರೆ, ಸಮೀಪ ಇದ್ದರೆ ಹೋಗಿ ಭೇಟಿಯಾಗಿ ಅವರ ಆಶೀರ್ವಾದ ತಗೊಳ್ಳಿ. ನಿಮಗೆ ಸಿಗುತ್ತೆ ಸುಖ, ಅವರಿಗೂ ಬರುತ್ತೆ ಸಂತೋಷ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಆತ್ಮೀಯ ಸ್ನೇಹಿತರೆ, ಇಟೀಟ ಮಕ್ಕಳು ತಮ್ಮ ಗುರುವಿಗೆ ಏಕವಚನದಿಂದ ಕರೀತಾರೆ, ಏಕವಚನದಿಂದ ಸಂಬೋಧಿಸುತ್ತಾರೆ, ಬೈತಾರೆ, ಏನೇನೋ ಹೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ಉಳಿದಿರೋ ಈ ಒಂದೇ ಜನರೇಷನ್ ಮರ್ಯಾದೆ ಕೊಡುತ್ತೆ. ಸೊ ತಮ್ಮ ಗುರು ಏನಾದರೂ ಪರಿಚಯದಲ್ಲಿ ಸಮೀಪ ಏನಾದರೂ ಇದ್ದರೆ ಭೇಟಿಯಾಗಿ, ಆಫ್ಕೋರ್ಸ್ ನಿಮಗೆ ದೂರ ಇದ್ದರೆ ಅವರಿಗೆ ಒಂದು ಮೆಸೇಜ್ ಅಥವಾ ಕರೆ ಮುಖಾಂತರ ಮಾತನಾಡಿ, 2 ನಿಮಿಷ ತೆಗೆದು ನೀವು ಅವರೊಂದಿಗೆ ಮಾತನಾಡಿ, ಹೇಗಿದ್ದೀರಾ ಗುರುವೇ ಅಂತ ಕೇಳಿ. ಆತ್ಮೀಯ ಸ್ನೇಹಿತರೆ, ತಮಗೆ ನಿಜವಾಗ್ಲೂ ಹೇಳ್ತಾನೆ, ಗುಡಿಯಲ್ಲಿರುವ ಆ ಗುರು ಕಿತ್ತ ಜಾಸ್ತಿ ಫಲ ನಿಮಗೆ ಇಲ್ಲಿ ಸಿಗುತ್ತೆ. ನಿಮಗೆ ಅಕ್ಷರ ಕಲಿಸಿರೋ ಗುರುವನ್ನು ಭೇಟಿಯಾಗಿ ಅವರನ್ನು ಧನ್ಯವಾದ ತಿಳಿಸಿದರೆ ನೇ, ಎಸ್. ಅಂಥ ಸಂದರ್ಭದಲ್ಲಿ ನಿನ್ನೆ ನಿಧನರಾದ ವೈದ್ಯರು ಅವ್ರದ್ದು ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ದಿನೇಶ್ ಅವರು. ಸೊ ಕಾವೇರಿ ಸೀಮ್ಯಾಗ ಅನ್ನೋ ಒಂದು ಹಾಡು ಅವರ ಡೆಂಟಲ್ ವೈದ್ಯರನ್ನೇ ವೈದ್ಯರಿಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಸ್ನೇಹಿತರೆ. ಹಾಗೆ ಹಾಕಿದ ಜಾನಿವರ, ಎಸ್, ಈ ಗೀತೆಯೊಂದಿಗೆ ರೇಣುಕಾ ಅವರು ನನಗೆ ಹ್ಯಾಪಿ ಗುರು ಪೂರ್ಣಿಮಾ ಅಂತ ಹೇಳಿದ್ದಾರೆ. ವೇಣುಧ್ವನಿಯ ಮುಖಾಂತರ ನೀವು ಸಿಕ್ಕಿದ್ರ ಅಂತ ಹೇಳ್ತಾನೆ. ನನಗೆ ವೇಣುಧ್ವನಿಯ ಮುಖಾಂತರ ಅಕ್ಕಂದಿರು, ತಾಯಂದಿರು, ತಂಗಿಯರು, ಅಣ್ಣಂದಿರು ಎಲ್ಲರೂ ಸಿಕ್ಕಿದ್ರಿ ನೀವು, ಅದಕ್ಕೆ ಧನ್ಯವಾದ. ಸುನೀಲ್ ಆಕಾಶದೀಪ್ ಅವರು ಬಾಡಿ ಹೋದ ಅನ್ನೋ ಒಂದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ರಾಜಶ್ರೀ ಅವರೇ, ಜೈ ಶ್ರೀರಾಮ್, ಜೈ ಜಿನೇಂದ್ರ. ಆ್ಯಂಡ್ ನೀವು ರಿಕ್ವೆಸ್ಟ್ ಮಾಡಿರುವ ಗೀತೆ ಯಾವುದಿತ್ತು? ಅದು ಕಂದನದ ಕುಲ ತಿಲಕ, ಎಸ್, ಕನ್ನಡದ ಕುಲ ತಿಲಕ, ಸಾರಿ. ಈ ಗೀತೆ ರೆಡಿಯಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮಾಡಿ. ಇನ್ನು ಒಂದೇ ಒಂದು ಸೀಟ್ ಉಳಿದಿದೆ, ಆಲ್ರೆಡಿ ಒಂದು ಗೀತೆಗೆ ರಿಕ್ವೆಸ್ಟ್ ಬರ್ತಾ ಇದೆ, ನಾನು ಕರೆ ತಗೋತೇನೆ. ಹಾಡನ್ನು ಕೇಳಿ ಮಜಾ ಮಾಡಿ.

ಸೊ ಕಾರ್ಯಕ್ರಮದ ಕೊನೆ ಗೀತೆ ಅಂದ್ರೆ ಹೌಸ್ಫುಲ್ ಆಗೋ ಕೊನೆ ಗೀತೆ ಶ್ರೀನಗರದಿಂದ ಶ್ರೀನಗರ ಗಾರ್ಡನ್ ದಿಂದ ಲಕ್ಷ್ಮಣ್ ಅವರು ಕರೆ ಮಾಡಿ ಸರ್ ಈಗ ಪ್ರಸಾರವಾಗಿರೋ ಚಿತ್ರ ಇದೆ ನೋಡಿ, ಅದೇ ಚಿತ್ರದಲ್ಲಿ ತೊಟ್ಟಿಲ್ಲದ ಒಂದು ಗೀತೆ ಇದೆ ಅಂತ ನಾನು ಹುಡುಕಾಡಿದೆ. ಸಿಕ್ತು ಆದಿ ದೈವ ಅನ್ನೋ ಒಂದು ಹಾಡು. ಸೊ ಸ್ನೇಹಿತರೆ, ಅದು ಲಕ್ಷ್ಮಣ್ ಅವ್ರದ್ದು ಆಗಿರುತ್ತೆ ಗೀತೆ. ಸೊ ಕಾರ್ಯಕ್ರಮ ಹೌಸ್ಫುಲ್ ಆಗಿದೆ, ಬನ್ನಿ ಆರಾಮ್ಸೆ ನಿಮ್ಮ ನಿಮ್ಮ ಗೀತೆಗಳನ್ನ ಕೇಳಿ. ಶ್ರುತಿ ಅವರ ರಿಕ್ವೆಸ್ಟ್ ಮಾಡಿರುವ ನನ್ನ ಪ್ರೀತಿಯ ಕರ್ನಾಟಕದ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅಭಿನಯಿಸಿರುವ ಚಿತ್ರ ಯುವರತ್ನ ಚಿತ್ರದ್ದು, ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಬತಾನೆ. ಹಾಡನ್ನ ಕೇಳಿ ಮಜಾ ಮಾಡಿ.

ಸೊ ವಿಠಲ ವಿಠಲ ಪಾಂಡುರಂಗ ವಿಠಲ ಈ ಒಂದು ಗೀತೆಯೊಂದಿಗೆ ವಿಜಯಕುಮಾರ್ ಬಸ್ಮೆಯವರು ವೀರಭದ್ರ ನಗರದ ವಿಜಯಕುಮಾರ್ ಬಸ್ಮೆಯವರು ಭಾಗವಹಿಸಿದ್ದಾರೆ. ಗುರು ಪೂರ್ಣಿಮಾ ಸ್ಪೆಷಲ್ ಕನ್ನಡ ಚಿಂತನ ರಂಗದ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಚಿತ್ರಮಂದಿರದಲ್ಲಿ ತಾವೆಲ್ಲರೂ ಬಂದಿದ್ದೀರಾ. ಆತ್ಮೀಯ ಸ್ನೇಹಿತರೆ, ವಾರದಲ್ಲಿ ಒಮ್ಮೆ ಬರೋ ಈ ಕಾರ್ಯಕ್ರಮದ ನನ್ನ ಉದ್ದೇಶ ಏನಂತ ನಿಮಗೆ ಗೊತ್ತಾಯ್ತಲ್ಲ. ತಮ್ಮ ಮನಸ್ಸಿನಲ್ಲಿ ಭಕ್ತಿಯ ಜ್ಯೋತಿ ಬೆಳಗಲಿ. ಆತ್ಮೀಯರೇ, ಕಾಲ ಬಹಳ ಕೆಟ್ಟದು, ಸತ್ಯ ಹಂಗಂತ ಹೇಳಿ ಒಳ್ಳೆತನ ಬಿಡ್ಲಿಕ್ಕೆ ಹೋಗಬೇಡಿ. ಆತ್ಮೀಯರೇ, ಪ್ರತಿನಿತ್ಯ ನ್ಯೂಸು ಸುದ್ದಿ ಇದು ಅದು ತೆಗೆದು ನೋಡಿದರೆ ಯಾವ ರೀತಿ ನಡೀತಾ ಇರುತ್ತೆ, ಕ್ರೂರತೆ ದುಷ್ಟ ಕಥೆಗಳು ನೀವು ನೋಡ್ತಿರ್ತೀರ. ಬಟ್ ಆತ್ಮೀಯ ಸ್ನೇಹಿತರೆ, ಒಳ್ಳೆದಿದ್ರೆ ಕೆಟ್ಟದಿರೋದು, ಕತ್ಲಿದ್ರೆ ಬೆಳಕು ಬಂದೇ ಬರೋದು. ಸೊ ಅಂಥ ಸಂದರ್ಭದಲ್ಲಿ ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಹೇಳಿ ಒಳ್ಳೆತನ ಬಿಡಲಿಕ್ಕೆ ಹೋಗಬೇಡಿ. ನನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ತಮ್ಮ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ ಬರಲಿ. ತಾಸಿನಲ್ಲಿ ಅಥವಾ ಅರ್ಧ ತಾಸಿನಲ್ಲಿ ಒಮ್ಮೆ ಬಾಯಲ್ಲಿ ನಿಮ್ಮ ಪ್ರೀತಿಯ ದೇವರ ಹೆಸರು ಬರಲಿ. ಹೆಂಗೈತ್ರೆ ಹೆಂಗೈತ್ರೆ ಬರಬರತ್ತಲ್ರದ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ತಮ್ಮ ಮನಸ್ಸಿನಲ್ಲಿ ಭಕ್ತಿಯ ಜ್ಯೋತಿ ಬೆಳಗಲಿ. ತಾಸಿನಲ್ಲಿ ಅಥವಾ ಅರ್ಧ ತಾಸಿನಲ್ಲಿ ಒಮ್ಮೆ ನಿಮ್ಮ ಪ್ರೀತಿಯ ದೇವರ ಹೆಸರು ಬಾಯಲ್ಲಿ ಬರಲಿ. ಭಾಳ ಮಸ್ತ್ ಹೇಳಿದ್ ನೋಡ್ರಿ. ಸೊ ಸ್ನೇಹಿತರೆ, ನೀವು ನಂಬೋ ಆ ದೇವರು, ನೀವಿವತ್ತು ಗುರುವಿನ ಸ್ಟೇಟಸನ್ನು ಹಾಕಿದ್ದೀರಾ. 24 ತಾಸು ಇರೋ ಸ್ಟೇಟಸ್ನಲ್ಲಿ 24 ಬಾರಿ ಆದರೂ ನೀವು ನಿಮ್ಮ ಪ್ರೀತಿಯ ಗುರುಗಿನ ಹೆಸರನ್ನು ತಗೊಳ್ಳಿ, ನಾಮ ಜಪಿಸಿ. ಆತ್ಮೀಯರೇ, ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಎಲ್ಲ ಸಾಧನೆ ಒಂದು ಕಡೆ, ನಾಮ ಜಪ ಈ ಕಲಿಯುಗದಲ್ಲಿನೇ ಉತ್ತಮವಾದ ಸಾಧನೆ, ಬಹಳ ಸುಲಭವಾದ ಸಾಧನೆ. ಅದನ್ನಾದರೂ ಮಾಡಿ, ಒಂದು ಮಾಲಾ ಜಪ ಮಾಡಿ ಆದರೂ ನೋಡಿ. ಈ ನನ್ನ ವೇಣುಧ್ವನಿಯಲ್ಲಿ ಇಷ್ಟು ನಾನು ಹೇಳಿದ್ದೇನೆ. ಒಮ್ಮೆ ನೀವು ನಾನು ಮಾಡಿರುವ ಒತ್ತಾಯಕ್ಕೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಅದೇ ಶಕ್ತಿ ಆಫ್ ನಾಮ ಜಪ. ಬನ್ನಿ ವಿಠಲ ಎಲ್ಲಿ ಮರ್ಯಾದೆ, ಪ್ರೀತಿಯಿಂದ ಕರೀರಿ ವಿಠಲನಿಗೆ. ಅವರು ನಿಮ್ಮ ಮನಸ್ಸಿನಲ್ಲಿ ರಾರಾಜಿಸುತ್ತಾರೆ, ಏಕೆಂದರೆ ನಿಜವಾದ ದೇವಾಲಯ ನಿಮ್ಮ ದೇಹನೇ ದೇವಾಲಯ. ಅಲ್ಲೇ ಇರುತ್ತಾರೆ ವಿಠಲ, ಸಾಯಿಬಾಬಾ, ಅಲ್ಲಾ, ಜೀಸಸ್, ಎಲ್ಲರೂ. ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಸಂಧ್ಯಾ ರಾಗ ಚಿತ್ರದ ಗೀತೆ ರೆಡಿ ಆಗಿದೆ. ಈ ಗೀತೆನ ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ವಿನೋದ್ ಅವರು ಮಹಾಂತೇಶ್ ನಗರದಿಂದ ರಿಕ್ವೆಸ್ಟ್ ಮಾಡಿದರೆ, ಆತ್ಮೀಯ ಸ್ನೇಹಿತರೆ. ಸೊ ಬರ್ತಾ ಇದೆ ಈ ಒಂದು ಗೀತೆ, ಬನ್ನಿ ಕೇಳೋಣ. ಎಲ್ಲಿ ಮರ್ಯಾದೆ ಗೀತೆಯನ್ನ ಕೇಳಿದ ತಕ್ಷಣ ಸಂತೋಷ, ಕಣ್ಣಲ್ಲಿ ನೀರು. ಅದರೊಂದಿಗೆ ನಾನು ಹೇಳುವುದು ಇಷ್ಟೇ, ತಮ್ಮ ದೇಹನೇ ದೇವಾಲಯ ಮಾಡಿಕೊಂಡ್ರೆ ಅಲ್ಲಿ ನೀವು ಇಷ್ಟಪಟ್ಟಿರೋ ದೇವರು ಬಂದು ವಾಸಿಸುತ್ತಾರೆ. ನಿಮ್ಮ ದೇಹ, ನಿಮ್ಮ ಒಳಗಿನ ಮನಸ್ಸು ಗರ್ಭಗುಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ ಆತ್ಮೀಯ ಸ್ನೇಹಿತರೆ. ನಾನಂತರೂ ಟ್ರೈ ಮಾಡಾಕತ್ತೇನೆ. ನಿಮಗೆ ಹೇಳ್ಕೋತ ಹೇಳ್ಕೋತ ನಾನು ಅವಾಗವಾಗ ತಲೆಯಲ್ಲಿ ನಾಮಜಪ ಕಂಟಿನ್ಯೂಸ್ ಚಾಲೂ ಇರುತ್ತೆ. ನಾನು ಏನು ಮಾಡ್ಕೊಂಡೇನು ಹೇಳ್ರಿ ಸ್ನೇಹಿತರೆ, ಯಾವಾಗ ನಾಮಜಪ ಮರಿತೇನೆ ನೋಡ್ರಿ, ಅವಾಗವಾಗ ನನ್ನ ಗಮನ ನನ್ನ ಉಸಿರಾಟದ ಮೇಲೆ ಹೋಗುತ್ತೇನೆ. ನನಗೆ ಕಷ್ಟ ಬಂದಾಗ, ದುಃಖ ಬಂದಾಗ, ಸುಖ ಬಂದಾಗ, ಪರಿಸ್ಥಿತಿ ಯಾವ್ದಾದ್ರೂ ಕಠಿಣ ಬಂದಾಗ ಏನು ಮಾಡೋದಿಲ್ಲ, ಜಸ್ಟ್ ನನ್ನ ಧ್ಯಾನ ಕಂಪ್ಲೀಟಾಗಿ ಉಸಿರಾಟದ ಮೇಲೆ ಕೊಟ್ಟು ಬಿಡುತ್ತೇನೆ. ಈ ಉಸಿರು ಉಸಿರಾಟ ಈ ಒಂದು ಭೀಕ್ಷೆ ಫ್ರಾಮ್ ಪರಮಾತ್ಮ. ಎಷ್ಟು ದಿನ ಉಸಿರಾಡುತ್ತೇನೆ ಗೊತ್ತಿಲ್ಲ. ಇರೋ ಉಸಿರಾಟದ ಮೇಲೆ ಧನ್ಯವಾದ ತಿಳಿಸುತ್ತೇನೆ. ಆಮೇಲೆ ಎಲ್ಲ ವಿಷಯ ನನ್ನ ಮುಂದೆ ಸಣದು ಕಾಣಿಸುತ್ತೆ. ಎಲ್ಲ ಕಷ್ಟ ಏನು ಸಂದರ್ಭ ಇದ್ದರೆ ಅದು ಭಾಳ ಚಿಕ್ಕದಾಗಿ ಕಾಣಿಸುತ್ತೆ. ಯಾವಾಗ ನನ್ನ ಕಡೆ ನನ್ನ ದೇವರು ಕೊಟ್ಟಿರುವ ಭೀಕ್ಷೆ ವಿಚ್ ಈಸ್ ಉಸಿರು. ಆತ್ಮೀಯರೇ, ಎಸ್, ಕಾರ್ಯಕ್ರಮದಲ್ಲಿ ಹಿಂಗೆ ವಿಚಾರ ಮಾಡೋಣ, ಹಾಡನ್ನು ಕೇಳೋಣ, ಎಂಜಾಯ್ ಮಾಡೋಣ.

ಕಾರ್ಯಕ್ರಮದ ಸುಮಧುರವಾದಾಗಿದೆ. ರಾಜಶ್ರೀ ಅವರು ರಿಕ್ವೆಸ್ಟ್ ಮಾಡಿದ್ರು, ಇರ್ಲಿ ಉತ್ತಮ ಮಳೆ ಬರ್ತಾ ಇದೆ, ಎಂಜಾಯ್ ಮಾಡಿ, ನೀವು ಫಡ್ ಮಾಡಿದ್ದೇನೆ ತಿನ್ಲಿಕ್ಕೆ ಬಾ, ಕರೆಂಟ್ ಇರಲಿದ್ದಕ್ಕೆ ಅದಕ್ಕೆ ಲಿಂಕ್ ಕಳಿಸಿ. ಇರ್ಲಿ ರಾಜಶ್ರೀ ಅವರ, ಏನಿರಲ್ಲ, ನೀವು ಭಾಗವಹಿಸಿದಿರಲ್ಲ ಅಷ್ಟು ಸಾಕು, ಉತ್ತಮ ಮಳೆ ಬರ್ತಾ ಇದೆ. ಎಸ್, ನನಗೆ ಗೊತ್ತು, ತಮ್ಮೆಲ್ಲರ ಪ್ರಾರ್ಥನೆಗೆ ಉತ್ತಮ ಮಳೆ ಬರೀ ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ, ಆತ್ಮೀಯ ಸ್ನೇಹಿತರೆ, ಎಲ್ಲ ಕಡೆ ಮಳೆ ಬರಲಿ, ನೀರಿನ ಪ್ರಮಾಣ ಜಾಸ್ತಿ ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಹೇ ಶಾರದೆ ಈ ಒಂದು ಗೀತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದು. ಚಿತ್ರ ಅವರು ಶಿವಬಸವನಗರದಿಂದ ವಾಟ್ಸಪ್ ಮೆಸೇಜ್ ಮುಖಾಂತರ ರಿಕ್ವೆಸ್ಟ್ ಮಾಡಿರುವ ಹಾಡು ರೆಡಿ ಆಗಿದೆ, ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಮಧುರವಾದ ಗೀತೆಯನ್ನು ರಿಕ್ವೆಸ್ಟು. ಅವರು ಡೆಂಟಲ್ ಡಾಕ್ಟರ್ ನಿಧನರಾದರು ನಿನ್ನೆ ಅಂತ ದಿನೇಶ್ ಅವರು ಕರೆ ಮಾಡಿ ರಿಕ್ವೆಸ್ಟ್ ಮಾಡಿರುವ ಹಾಡು ಆತ್ಮೀಯರೇ, ಬಸ ಬಸ ಮಳೆ ಮಸ್ತ್ ಮಸ್ತ್ ಮಳೆ ಬರ್ತಾ ಇದೆ ಕೇಳಿ ಈಗ ಮುಂದಿನ ಹಾಡು ಸ್ನೇಹಿತರೆ ಬರ್ತಾ ಇದೆ. ಸಂತ ಶಿಶುನಾಳ ಶರೀಫ ಈ ಚಿತ್ರದ ಗೀತೆ. ರೇಣುಕಾ ಕಾಮಕರ್ ಅವರು, ಚಿತ್ರ ಅವರು ಧನ್ಯವಾದ ಅಂತ ತಿಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚಿತ್ರ ಅವರೇ, ನಾವು ಪ್ರೀತಿಯಿಂದ ಕೇಳ್ತಿರಲ್ಲ ಅದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಥ್ಯಾಂಕ್ ಯು. ರೇಣುಕಾ ಅವರು ನನಗೆ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ನನಗೆ ಗುರು ಪೂರ್ಣಿಮಾದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸಿದರು. ಅವರ ಆ ಪ್ರೀತಿಗೆ ನಾನು ಏನು ಹೇಳಿ ಹೇಳಿ. ಅವರು ಹೇಳ್ತಾರೆ, ತಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಪಾಠ ಇವೇನು ಧ್ವನಿಯ ಮಂಜುನಾಥ ಕಡೆಯಿಂದ ಕಲ್ತಿದ್ದೇನೆ ಅಂತ. ಅಂತ ಸಂದರ್ಭದಲ್ಲಿ ರೇಣುಕಾ ಅವರೇ, ನಿಮ್ಮ ಒಂದು ಹೆಸರಿನಲ್ಲಿ ಇರೋ ಆ ದೇವಿಯ ಹೆಸರು ನೆನಪು ನೆನಪು ಮಾಡ್ತಾ ಯಾವುದೇ ಟ್ರಕ್ಕು ಯಾವುದೇ ಗಾಡಿ ಮುಂದೆ ಆ ರೇಡಿಯಂ ಇದ್ರೆ ರೇಣುಕಾ ದೇವಿಯ ಒಂದು ಸ್ಟೇಟಸ್ ನೋಡೋರ ನೆನಪಾಗೋದು ನೀವು. ಸೊ ಹಿಂಗಿದೆ ನೋಡಿ, ಅಟ್ಲೀಸ್ಟ್ ನಿಮ್ಮ ಹೆಸರಿನ ಮುಖಾಂತರ ದೇವಿ ಅಲ್ಲಮ್ಮ ಫೋಟೋನ ನೋಡಿದ್ರೆ ನೆನಪಾಗುತ್ತೆ ಅಲ್ವಾ. ಸೊ ಹಿಂಗಿದೆ ಜೀವನ. ನೀವು ನನಗೆ ಹೇಳ್ತೀರಾ, ನಾನು ನಿಮಗೆ ಹೇಳ್ತೇನೆ. ಒಟ್ಟಾರೆ ನಾವು ನಮ್ಮ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ ಬೆಳಗಿಸುತ್ತಾ ಆರಾಮಾಗಿರೋಣ. ಹೆಂಗಿರೋಣ? ಆರಾಮಾಗಿ. ಉತ್ತಮ ಮಳೆ ಬರ್ತಾ ಇದೆ, ಹಾಡನ್ನ ಕೇಳಿ ಮಜಾ ಮಾಡಿ.

ಒಂದೊಳ್ಳೆ ಹಾಡೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ರೇಣುಕಾ ಕಾಮ್ಗರ್ ಅವರಿಗೆ ಧನ್ಯವಾದ. ಸುನೀಲ್ ಆಕಾಶದೀಪ್ ಅವರು ಎರಡು ಕನಸು ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬಾಡಿ ಹೋದ. ಆತ್ಮೀಯ ಸ್ನೇಹಿತರೆ, ಈ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ತದನಂತರ ಲಕ್ಷ್ಮಣ್ ಅವರು ರಿಕ್ವೆಸ್ಟ್ ಮಾಡಿರುವ ಸತಿ ಅನಸೂಯ ಚಿತ್ರದ ಗೀತೆ, ಇವರು ಮಹಂತೇಶ್ ನಗರ ಗಾರ್ಡನ್ನಿಂದ ನನಗೆ ಶ್ರೀನಗರ ಗಾರ್ಡನ್ನಿಂದ ಕರೆ ಮಾಡಿದರು. ಸೊ ಲಕ್ಷ್ಮಣ್ ಅವರೇ, ನಿಮ್ಮ ಗೀತೆ ನೆಕ್ಸ್ಟ್. ಈಗ ಸುನೀಲ್ ಆಕಾಶದೀಪ್ ಅವರ ಗೀತೆ, ತದನಂತರ ಬಿಡನು ನಿನ್ನ ಪಾದ ಗುರುವೇ ನಿನ್ನ, ಬಿಡನು ನಿನ್ನ ಪಾದ ಅಂತ ಪೂಜಾ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು, ತದನಂತರ ಆನಂದ ಪರಮಾನಂದ ಅನ್ನೋ ಒಂದು ಸುಮಧುರವಾದ ಗೀತೆ ಸಂತೋಷ್ ಅವರದು. ಹಾಡನ್ನ ಕೇಳಿ ಮಜಾ ಮಾಡಿ.

ಲಕ್ಷ್ಮಣ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ರೆಡಿ ಆಗಿದೆ, ಕೇಳಿ ಮಜಾ ಮಾಡಿ. ದಿಸ್ ಇಸ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

ಪೂಜಾ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ರೆಡಿಯಾಗಿದೆ. ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಸ್ಪೆಷಲ್ ಕಾರ್ಯಕ್ರಮ ಗುರು ಪೂರ್ಣಿಮಾ ನಿಮಿತ್ತ ಇವತ್ತಿನ ಈ ಕಾರ್ಯಕ್ರಮ. ಪೂಜಾ ಅವರು ನನಗೆ ಗುರು ಪೂರ್ಣಿಮಾದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೆ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನಿನ್ನ ಬಿಡಲಾರೆ, ಹಾಗೆ ನೀವು ರಾಯರ ನಾಮಜಪವನ್ನು ಬಿಡಲಾರದೆ ಮಾಡಿ ಅಂತ ಹೇಳ್ದ ಹಾಡನ್ನು ಕೇಳಿ ಮಜಾ ಮಾಡಿ.

0: ಕಾರ್ಯಕ್ರಮದಲ್ಲಿ ಸಂತೋಷ್ ಅವರ ಹಾಡು ಆಯ್ತು ಪ್ರಸಾರ. ಶಿವ ಶಿವ ಎಂದರೆ ಭಯವೆಲ್ಲ ಅಂತ ಹೇಳಿ ಗೀತೆಯೊಂದಿಗೆ ಭಾಗವಹಿಸಿದ ಕೃತಿಕಾ ಅವರು ಹೇಳ್ತಾ ಇದ್ರು. ಅಣ್ಣ, ನೀವು ಹೇಳಿದ್ದು ಸತ್ಯ, ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈ ನಾಮ ಜಪದಲ್ಲಿ ನನಗೆ ಸಿಕ್ಕಿದೆ ಬಹಳ ನೆಮ್ಮದಿ. ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು ನಾನು ಎದುರಿಸಿದ್ದೇನೆ, ಆ್ಯಂಡ್ ಈಗಲೂ ಎದುರಿಸ್ತಾ ಇದ್ದೇನೆ. ಅಂಥ ಸಂದರ್ಭದಲ್ಲಿ ಈ ನಾಮ ಜಪ ಒಂದು ಉತ್ತಮ ಮಾರ್ಗ ಆಗಿದೆ. ಎಸ್ ಕೃತಿಕಾ ಅವರೇ, ಅದಕ್ಕೆ ಹೇಳಿದ್ದು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ವೇಣುಧ್ವನಿಯ ಕುಟುಂಬದ ಇರೋ ಎಲ್ಲ ಮಹಿಳೆಯರು ತಮ್ಮ ಜೀವನದಲ್ಲಿ ಎಷ್ಟೋ ದುಃಖವನ್ನು ನುಂಗಿರ್ತಾರೆ, ಮುಚ್ಕೊಂಡಿರ್ತಾರೆ, ಹೇಳ್ಕೊಳ್ಳೋದಿಲ್ಲ, ಏನು ಹೆಚ್ಚು ಮಾತನಾಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ಒಂದು ಸುಖ ನೆಮ್ಮದಿ ಕೊಡುತ್ತೆ ನಾಮ ಜಪ. ಅಂಥದ್ರಲ್ಲಿ ಕೃತಿಕಾ ಅವರು ಅದಕ್ಕೆ ಶಿವ ಶಿವ ಎಂದರೆ ಭಯವೆಲ್ಲ ಅನ್ನೋ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡಿದರೆ ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ಗುರು ಪೂರ್ಣಿಮಾ ಸ್ಪೆಷಲ್ ಚಿತ್ರ ಮಂದಿರ, ನೀವು ಕೇಳ್ತಾ ಇದ್ದೀರಾ ಬಾಳ ಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳೊಂದಿಗೆ ಭಾಗವಹಿಸಿದ್ರಿ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಇದುವರೆಗೂ ಕೇಳಿದ್ರಲ್ಲ, ಇನ್ನೂ ಕೊನೆ ಎರಡು ಗೀತೆಗಳಿದೆ, ಅದರೊಂದಿಗೆ ಕಾರ್ಯಕ್ರಮ ಇವತ್ತಿಂದು ಮುಗಿಸ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಈ ಗೀತೆ ಕೃತಿಕಾ ಅವ್ರದ್ದು. ಸೊ ಕೃತಿಕಾ ಅವರೇ, ಮತ್ತೊಮ್ಮೆ ಶಿವ ಶಿವ ಎಂದರೆ ನಿಜವಾಗ್ಲೂ ಭಯವಿಲ್ಲ.
1: ಶಿವ ಶಿವ ಎಂದ

நியூக்கள் தைதிரா பெலகாவியா மட்டுமல்ல ரேடியோ கேந்திரா வேணுந்துனா 5.4 FM KLE கனசு கொனே கீதையொந்திகே முகுஸ்தாயதன இவத்தின குரு பூர்ணிமா ஸ்பெஷல் சித்ர மந்திர கார்யக்ரமவன்ன தம்ம பகுமூல்ய சமய இதுவரைக்கும் கொட்டு பிரீத்தியிந்த வேணுதுனியாயி நிம்மொந்திகே நாவு சித்ர மந்திர கேளிதக்கே தன்யவாத. ನಾನೇ ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಚುನಾಥ್ಪಯ್ಯ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಇಲ್ಲಬೋಲಬೋದೇ ಪೈಲ ಏನಾರ ಈ ಬಾಬಾ ನಂತರ ಗಾಯಬಿ ಗಾವ್ತೇರೆ ಬಾಬಾ ಜೋಬಿ ದೇಗ ಮಾ ಬಾಪ್ ಕೋತ್ರಾ ಜಿಂದಗಿ ಮೇ ಬೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕು ದಿನದ ಜೀವನ. ಈ ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಗಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಜೊತೆ ಮೇಲೆ ಮಕ್ಕೊಂಡು ದುನಿಯಾ ಬಿಟ್ಟು ಹೋಯ್ತಾ ಇರೋದೆ ಇಷ್ಟ. ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರ್ಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ ಅರ್ಥ ಮಾಡಿಗಳು ಜನಾಂಗನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ? ತುತ್ತನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ ಅಂಗೈ ಅಗ್ಲ ಜಾಗ ಸಾಕು, ಹಾಯಾಗಿರೋಕೆ ಏವಲ್ಲಾದವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವಕ್ಕೆನೊಬ್ಬರಿಗೆ ಕನಸು, ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ನೋಡ್ರಪ್ಪ. ಅಂಥ ಕೆಲಸ ಮಾಡಿ, ಒಳ್ಳೆ ಕೆಲಸ ಈಗ ಇವತ್ತು ಸದ್ಯಕ್ಕೆ ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ, ಚೇ ಚೇ ಚೇ ಚೇ ಚೇ ಚೇ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋ ನೆನಪಿಟ್ಕೊಂಡು ಕೊರಕ್ತಿರ್ತಾನು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ಹಾಡು ಮಾತುಗಳಲ್ಲಿ ಜೀವನದ ಸೊಬಗು ಸೊಗಸು, ಜೀವನದ ಪ್ರತಿಯೊಂದು ರಸಕ್ಕೂ ಕೂಡ ಆಡು ಮಾತಿನ ರಸದ ಔತಣ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ನಿಮ್ಮೊಂದಿಗೆ ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ವಾಗತ. ಆರಂಭದ ಗೀತೆ ಮೂಡಲ್ ಕುಣಕಲ್ ಕೆರೆ, ಡಿ ನಾರಾಯಣ ಸ್ವಾಮಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ

ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM, ಇದು KLE ಕನಸು. ಈಗ ಕೇಳಿ ಮುಂದಿನ ಗೀತೆಯನ್ನ. ಎಲ್ಲಿರುವುದು ನಾ ಸೇರುವ ಊರು, ಬಲ್ಲವ ಅರಿಯದ, ಯಾರೂ ಕಾಣದ, ಎಲ್ಲಿಯೂ ಇರದ ಊರು.

0: ಇಲ್ಲಿಗೆ ಮುಕ್ತಾಯವಾಯಿತು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ. 90.4 ಎಫ್ಎಂ ನಲ್ಲಿ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ. ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ತಮ್ಮ ಸುಮಧುರವಾದ ಕಂಠದಿಂದ ನಿಮಗೆ ಸಂಗೀತದ ರಸದೌತಣ ನೀಡಲಿದ್ದಾರೆ ಸಹನಾ ಸುರೇಶ್ ಪಟಗುಂದಿಯವರು.
1: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಕುಮಾರಿ ಸಹನಾ ಸುರೇಶ್ ಪಟಗುಂದಿ.

ಪ್ರಸಾರವಾಯಿತು ಗೀತಸಂಗಮ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಪ್ರಸ್ತುತಪಡಿಸಿದವರು ಸಹನಾ ಸುರೇಶ್ ಪಟಗುಂದಿಯವರು, ತಬಲಾ ಸಾಥ್ ನೀಡಿದವರು ಶರಣಪ್ಪ ಎಸ್ ಗೊಂಗಡ್ ಶೆಟ್ಟರ್, ಹಾರ್ಮೋನಿಯಂ ಸಾಥ್ ಶಂಕರ್ ಪಿ ಬೇವಿನ್ಗಿಡದ್. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ವೇಣುಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ, KLE ಚಿತ್ರಮಾಲಾ ಕಾರ್ಯಕ್ರಮ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಬೇರೆ ಲೋಕಕ್ಕೋದಂಗೆ ಅನಿಸ್ತು ನಿಜವಾಗ್ಲೂ.
1: ಅಮ್ಮನಿಗೆ ವಿಷ್ಣುವಿಗೆ ಮಹೇಶ್ವರಿಗೆ ಹೋಲಿಸಿದ್ದಾರೆ.
2: ಅಮ್ಮನ ಮಠ ಕೇಳಿಸಿದಂತಹ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದ.
3: ಗುರುಗಳ ಮಹತ್ವ ಪ್ರತಿಯೊಬ್ಬ ಮನೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೋಗಿ ತಲುಪುತ್ತೆ.
4: ದೈಹಿಕ ಶಿಕ್ಷಣವನ್ನು ಗುರುತಿಸಿದರೆ ಅದು ಬಹಳ ಹೆಮ್ಮೆ ಆಯ್ತು ನನಗೆ.
5: ಕೇಳ್ತಾ ಇದ್ರೆ ನಾನು ಗುರು ಆಗಿದ್ದಕ್ಕೆ ಹೆಮ್ಮೆ ಪಡುತ್ತೀನಿ.
6: ಮಕ್ಕಳಿಗೆ ಗೊತ್ತಾಗುತ್ತೆ ಗುರುವಿನ ಬೆಲೆ ಎಂತದ್ದು.
7: ಹಿಂದೆ ಇತ್ತು ಗುರು ಶಿಷ್ಯ ಪರಂಪರ, ಅದೇ ರೀತಿ ಹಾಡು ಇವತ್ತು ನಾವು ಕೇಳೀವಿ ಅಂತ ಹೇಳಿ ಬಹಳ ನಮಗೆ ಖುಷಿಯಾಗಿದೆ.

0: ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ವೃತ್ತಿಯಲ್ಲಿ.
1: ಈ ಹಾಡು ಮಾತ್ರ ಎಲ್ಲರಿಗೂ ಎಚ್ಚರ ಮಾಡುತ್ತೆ.
2: ಕನ್ನಡದ ಬಗ್ಗೆ ಇದ್ರೊಳಗೆ ಬಹಳ ಚೆನ್ನಾಗಿ ಕೇಳಿ ಬಂತು.
3: ನಮ್ಮ ಒಂದು ಸ್ಥಾನ ಮಟ್ಟ ಹೆಚ್ಚುತ್ತೆ ಅಂತ. ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿದ್ದೀವಿ.
4: ನನ್ನ ಹಿಂದಿನ ಗುರುವಿನ ನೆನಪಂತು.
5: ಇಟ್ ಜಸ್ಟ್ ಮೂಡ್ ಮೀ ಎ ಲಾಟ್.
6: ಮೈಯೆಲ್ಲ ಒಂಥರ ಸುಮ್ಮನೆ ಲೋಕದವರು ತಾದೋಗ್ಬಿಡ್ತೀವಿ.
7: ಪ್ರತಿಯೊಂದು ವರ್ಡ್ ಮೀನಿಂಗ್ ಆಗುತ್ತೆ,
8: ಗೂಸ್ ಬಂಪ್ಸ್ ತರ ಆಗುತ್ತೆ.
9: ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿ ಮಾಡಿಸ್ಬಿಡ್ತದೆ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

0: ಕೆ ಎಲ್ ಇ ವಿಶ್ವವಿದ್ಯಾಲಯದ ಕೆ ಎಲ್ ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆ ಎಲ್ ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.
2: KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿ

0: ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145038123 ಹಾಗೂ 8123871607.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-0335-218 or at 944-98-21222. Visit kcpt.kaher.edu.in. KLE College of Physiotherapy, empowering your future in healthcare.
0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145038123 ಹಾಗೂ 8123871607.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
3: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968585. ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148 ಹಾಗೂ 8123871607.

0: दोस्तों अब आखिरी कुछ स्किल्स को मैं एक ही बार में रैप अप करती हूँ, एक साथ में आपको बता दूंगी क्योंकि समय बहुत कम है। मुझे पता है कि अब आप सभी से विदा लेने का समय आ गया है, पर इम्पॉर्टेंट जो स्किल्स है उसके बारे में मैं आपको बता देती हूँ। लीडरशिप, जैसे टीम वर्क इम्पॉर्टेंट है वैसे ही लीडरशिप भी इम्पॉर्टेंट है, क्योंकि हमें हमेशा सब लोगों को बांध के रखना है, एक साथ लेकर आगे बढ़ना है। कोई एक आगे बढ़ेगा और 10 पीछे रह जाएंगे तो उस सक्सेस का कोई मतलब नहीं है। लीडरशिप इज अ वेरी इम्पॉर्टेंट सॉफ्ट स्किल। उसके बाद में इंटरपर्सनल स्किल, यानी हम एक दूसरे के साथ किस तरीके से बात करते हैं, हम हमारे कॉलीग्स के साथ, हम हमारे फैमिली मेंबर्स के साथ किस तरह से कम्युनिकेट करते हैं और किस तरह से एक दूसरे को एक धागे में एक साथ बांधे रखते हैं, ये भी बहुत इम्पॉर्टेंट है। सो यू नो, टीम वर्क, लीडरशिप एंड इंटरपर्सनल स्किल्स, दीज ऑल थ्री स्किल्स गो हैंड इन हैंड, ये एक दूसरे के साथ आगे जाती है। उसके बाद आता है वर्क एथिक्स, यानी काम की नैतिकता। अपनी नैतिकता को बरकरार रखते हुए जब आप काम करते हैं, अपने वर्क एथिक्स को स्ट्रिक्टली फॉलो करते हैं, तो आप एक हेल्दी एनवायरनमेंट अपने काम की जगह पर बनाते हैं जो दूसरों को काम करने के लिए प्रेरित करता है और सबको कंफर्टेबल फील कराता है। और आखिरी जो सॉफ्ट स्किल है वो अटेंशन टू डिटेल्स, यानी छोटी छोटी माइन्यूट बातों पर भी ध्यान देना और जो भी आप काम करो उसे बिल्कुल सफाई से इन डिटेल करना। ऊपर ऊपर का काम तो कोई भी कर लेगा, पर जो डिटेल से अच्छी तरीके से पूरा काम करता है वही आगे बढ़ता है। तो दीज वर द इम्पॉर्टेंट सॉफ्ट स्किल्स फॉर यू। आज का शो आपको कैसा लगा मुझे जरूर बताइएगा। हमारा नंबर है 9019904904। इसी के साथ मैं आरजे स्वरा आप सभी से विदा लेती हूँ। जाने से पहले एक इम्पॉर्टेंट बात, अपनी ऑनलाइन जिंदगी से थोड़ा सा ऑफलाइन वक्त निकालिए और अपनी सॉफ्ट स्किल्स को जरा पॉलिश कीजिए।
1: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ರಾಜ್ಯಸಭೆ ಅಂಕಿತ. ಹರ್ಮು ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ, ಭಾರತ ಖಂಡನೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಮೃತಪಟ್ಟ ಪ್ರತಿಭಟನಾಕಾರರ ಸಂಖ್ಯೆ 40ಕ್ಕೆ ಏರಿಕೆ, ವಿಶ್ವಸಂಸ್ಥೆ ಮಧ್ಯಪ್ರವೇಶ. ವಾರ್ತೆಗಳ ವಿವರ. ಲೋಕಸಭೆಯಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿತು. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಕಾಯ್ದೆ 2024 ತಿದ್ದುಪಡಿ ಮಾಡಲು ಉದ್ದೇಶಿಸಿದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಶಾಸನ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ದೈನಂದಿನ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಶಾಸನ ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು. ಆರೋಪ ಪಟ್ಟಿ ಸಲ್ಲಿಸಿದ 3 ತಿಂಗಳ ಒಳಗೆ ವಿಚಾರಣೆಗಳನ್ನು ಮುಕ್ತಾಯಗೊಳಿಸಬೇಕು. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಕಾನೂನನ್ನು ಹೆಚ್ಚು ಕಠಿಣಗೊಳಿಸಲು ಮತ್ತು ತ್ವರಿತ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಮಸೂದೆಗೆ ತಿದ್ದುಪಡಿ ತರಲಾಗಿದೆ. ಹೊಸ ಮಸೂದೆಯು ವಿದ್ಯಾರ್ಥಿಗಳು ಮತ್ತು ಯುವಕರ ಕಲ್ಯಾಣವನ್ನು ಕಾಪಾಡುವ ಸರ್ಕಾರದ ಬದ್ಧತೆಯ ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಒಂದು ಪ್ರಮುಖ ಮಸೂದೆಯ ಬಗ್ಗೆ ಚರ್ಚೆ ನಡೆಸುತ್ತಿರುವಾಗ ವಿರೋಧ ಪಕ್ಷಗಳು ಸಲಹೆಗಳನ್ನು ನೀಡುವ ಬದಲು ರಾಜಕೀಯ ಮಾಡುತ್ತಿವೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅಸಂಸದೀಯ ಭಾಷೆಯನ್ನು ಬಳಸುತ್ತಿದ್ದಾರೆ, ಆದರೆ ಇದು ಸೂಕ್ತವಲ್ಲ, ದುರದೃಷ್ಟಕರ ಎಂದು ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ರಾಹುಲ್ ಗಾಂಧಿಯವರ ಆರೋಪಕ್ಕೆ ಉತ್ತರಿಸಿದ ಡಾ ಜಿತೇಂದ್ರ ಸಿಂಗ್, ಪ್ರತಿಭಟನೆ ಸಂದರ್ಭದಲ್ಲಿ ಯಾವುದೇ ಗುಂಡು ಹಾರಿಸಲಾಗಿಲ್ಲ ಮತ್ತು ಅಶ್ರುವಾಯು ಮಾತ್ರ ಬಳಸಲಾಗಿದೆ ಎಂದು ಸರ್ಕಾರ ಪದೇ ಪದೇ ಸ್ಪಷ್ಟಪಡಿಸಿದೆ. ಯಾವುದೇ ಗುಂಡು ಹಾರಿಸಿಲ್ಲವಾದ್ದರಿಂದ ಆದೇಶ ಹೊರಡಿಸುವ ಪ್ರಶ್ನೆ ಉದ್ಭವಿಸಿಲ್ಲ, ಏಕೆಂದರೆ ಅಂಥ ಆದೇಶ ಹೊರಡಿಸುವ ಅಧಿಕಾರ ಸಚಿವರಿಗಿಲ್ಲ, ಮ್ಯಾಜಿಸ್ಟ್ರೇಟರ್ಗೆ ಮಾತ್ರ ಇದೆ ಎಂದು ವಿವರಿಸಿದರು. ಚರ್ಚೆಯಲ್ಲಿ ಭಾಗವಹಿಸಿದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯು ಈಗ ತುಂಬಾ ದುಬಾರಿಯಾಗಿದೆ. ನೀಟ್ ಯುಜಿ ಪರೀಕ್ಷೆಯನ್ನು ನಡೆಸಲು ಖರ್ಚು ಮಾಡುವ ಹಣವು ದೇಶದ ಶಿಕ್ಷಣ ಬಜೆಟ್ಗಿಂತ ಹೆಚ್ಚಾಗಿದೆ ಎಂದು ಅವರು ಆರೋಪಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯು ಹಿಂಸೆ ಅಥವಾ ದ್ವೇಷವಲ್ಲ, ಬದಲಾಗಿ ಯುವಕರ ಆಳವಾದ ಅಭಿವ್ಯಕ್ತಿಯಾಗಿದೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಈ ಅಭಿವ್ಯಕ್ತಿಯನ್ನು ಗೌರವಿಸಬೇಕು ಎಂದು ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ರಾಹುಲ್ ಗಾಂಧಿಯವರ ಹೇಳಿಕೆಗಳಿಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ತಮ್ಮ ಹೇಳಿಕೆಗಳಿಗೆ ರಾಹುಲ್ ಗಾಂಧಿಯವರು ಸದನದಲ್ಲಿ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ಚರ್ಚೆ ಸಮಯದಲ್ಲಿ ಸದನವು ಎರಡು ಬಾರಿ ತಾತ್ಕಾಲಿಕ ಮುಂದೂಡಲಾಯಿತು. ಮಸೂದೆಯನ್ನು ಅಂಗೀಕರಿಸಿದ ನಂತರ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸದನವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಿದರು. ರಾಜ್ಯಸಭೆಯು ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026ನ್ನು ಅಂಗೀಕರಿಸಿದೆ. ಈ ಮಸೂದೆಯು 1971ರ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುತ್ತದೆ. ಪ್ರಸ್ತಾವಿತ ಶಾಸನವು ವಂದೇ ಮಾತರಂಗೆ ರಾಷ್ಟ್ರಗೀತೆ ಜನಗಣ ಮನದಂತೆಯೇ ಶಾಸನಬದ್ಧ ರಕ್ಷಣೆಯನ್ನು ನೀಡಲು ಪ್ರಯತ್ನಿಸುತ್ತದೆ. ಅಪರಾಧಗಳಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಬಹುದು. ಮಸೂದೆಯು ಮೇಲಿನ ಚರ್ಚೆಗೆ ಉತ್ತರಿಸಿದಂತಹ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ, ಮಸೂದೆಯಲ್ಲಿನ ತಿದ್ದುಪಡಿ ಕೇವಲ ಶಾಸಕಾಂಗ ಬದಲಾವಣೆಯಲ್ಲ, ಇದು ಭಾರತದ ಆತ್ಮ, ರಾಷ್ಟೀಯ ಪ್ರಜ್ಞೆ, ಸಾಂಸ್ಕೃತಿಕ ಪರಂಪರೆ ಮತ್ತು ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳಿಗೆ ಸಾಮೂಹಿಕ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. 1971ರಲ್ಲಿ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆಯ ಮೂಲಕ ರಾಷ್ಟ್ರಧ್ವಜ, ಸಂವಿಧಾನ ಮತ್ತು ರಾಷ್ಟ್ರಗೀತೆಗೆ ಗೌರವವನ್ನು ಖಚಿತಪಡಿಸಿಕೊಳ್ಳಲು ನಿಬಂಧನೆಗಳನ್ನು ಮಾಡಲಾಗಿದೆ. ವಂದೇ ಮಾತರಮನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸುವುದು ಅಸ್ತಿತ್ವದಲ್ಲಿರುವಂತಹ ಕಾನೂನಿನಡಿಯಲ್ಲಿ ಶಿಕ್ಷಾರ್ಹವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಚರ್ಚೆಯನ್ನು ಪ್ರಾರಂಭಿಸಿದ ಬಿಜೆಪಿ ಸಂಸದರಾದಂತಹ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕಳೆದ 123 ವರ್ಷಗಳಿಂದ ವಂದೇ ಮಾತರಂ ಹಾಡನ್ನು ಅಗೌರವಿಸಲಾಗುತ್ತಿದೆ, ಈ ಹಾಡಿನಿಂದ ಪ್ರೇರಿತರಾಗಿ ದೇಶದ ಕ್ರಾಂತಿಕಾರಿಗಳು ರಾಷ್ಟಕ್ಕಾಗಿ ತ್ಯಾಗ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ವೈಎಸ್ಆರ್ಸಿಪಿ ಗೊಲ್ಲಾ ಬಾಬುರಾವ್, ಬಿಜೆಡಿಯ ಸುಲತಾ ದೇವ್, ಆಪ್ನ ಸಂಜಯ್ ಸಿಂಗ್, ಎಐಎಡಿಎಂಕೆಯ ಡಾ ಎಂ ತಂಬಿದುರೈ ಸೇರಿದಂತೆ ಇತರರು ಚರ್ಚೆಯಲ್ಲಿ ಭಾಗಿಯಾಗಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026ನ್ನು ಲೋಕಸಭೆಯಲ್ಲಿ ಇಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಮಂಡಿಸಿದರು. 1969ರ ಜನನ ಮತ್ತು ಮರಣ ನೋಂದಣಿ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದೆ. ಜನನ ಅಥವಾ ಮರಣ ಸಂಭವಿಸಿದ ಬಳಿಕ 1 ವರ್ಷಕ್ಕಿಂತ ಹೆಚ್ಚು, ಆದರೆ 2 ವರ್ಷಗಳೊಳಗೆ ನೋಂದಣಾಧಿಕಾರಿಗೆ ವರದಿ ಮಾಡಿದರೆ ಅದರ ಸತ್ಯಾಸತ್ಯತೆ ಪರಿಶೀಲಿಸಿದ ಬಳಿಕ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ ಅಥವಾ ಜಿಲ್ಲಾಧಿಕಾರಿಯಿಂದ ಅಧಿಕಾರ ಪಡೆದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅವರ ಅನುಮತಿಯೊಂದಿಗೆ ಮಾತ್ರ ನೋಂದಣಿ ಮಾಡಲು ಮಸೂದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. 2 ವರ್ಷಗಳಿಗಿಂತ ಹೆಚ್ಚು ವಿಳಂಬವಾಗಿ ಜನನ ಅಥವಾ ಮರಣ ವರದಿಯಾದರೆ ಪ್ರಥಮ ದರ್ಜೆ ನ್ಯಾಯಾಂಗ ದಂಡಾಧಿಕಾರಿ ಅವರ ಆದೇಶದ ಮೇರೆಗೆ ಮಾತ್ರ ನೋಂದಣಿ ಮಾಡಬಹುದಾಗಿದೆ. ಹಿಂದಿನ ಕಾಯ್ದೆಯಂತೆ ಜನನ ಮತ್ತು ಮರಣ ನೋಂದಣಿ ಕಡ್ಡಾಯವಾಗಿದ್ದು, ಜನನ ಮತ್ತು ಮರಣ ಘಟನೆಗಳ ಸಮಯೋಚಿತ ವರದಿಯನ್ನು ಉತ್ತೇಜಿಸುವುದು ಮತ್ತು ವಿಳಂಬ ನೋಂದಣಿಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಟ್ಟುನಿಟ್ಟುಗೊಳಿಸುವುದು ನೂತನ ಮಸೂದೆಯ ಉದ್ದೇಶವಾಗಿದೆ. ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ ಪ್ರಕರಣದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ವಿರುದ್ಧದ ಕ್ರಿಮಿನಲ್ ಪ್ರಕರಣವನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಅವರ ವಿರುದ್ಧ ಹೊರಡಿಸಿದ್ದ ಸಮನ್ಸ್ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದಂತಹ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಕ್ಲೀನ್ ಚಿಟ್ ನೀಡಿರುವ ಸಿಬಿಐ ಸಲ್ಲಿಸಿದ್ದ ವರದಿಯನ್ನು ಪುರಸ್ಕರಿಸಿ ಅರ್ಜಿಯನ್ನು ವಿಲೇವಾರಿ ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಆಷಾಢ ಗುರಿ ಪೌರ್ಣಮಿಯ ಅಂಗವಾಗಿ ಪವಿತ್ರ ಗದೆಯನ್ನು ಇಂದು ಶ್ರೀನಗರದ ಮೈಸುಮಾದ ಐತಿಹಾಸಿಕ ದಶನಾಮಿ ಅಖಾಡದಿಂದ ವಿಧಿವತ್ತವಾಗಿ ಹೊರತರಲಾಯಿತು. ಇದರೊಂದಿಗೆ ಪವಿತ್ರ ಶ್ರೀ ಅಮರನಾಥ ಗುಹಾ ದೇಗುಲದ ವಾರ್ಷಿಕ ಯಾತ್ರೆಗೆ ಚಾಲನೆ ದೊರೆತಿದೆ. ಚರ್ರಿ ಮುಬಾರಕ್ನ ಉಸ್ತುವಾರಿ ಮಹಾನ್ ದೀಪೇಂದ್ರ ಗಿರಿ ಅವರ ನೇತೃತ್ವದಲ್ಲಿ ಯಾತ್ರೆ ಆರಂಭಗೊಂಡಿದೆ. ಪವಿತ್ರ ಛಡಿಯು ಪಹಲ್ಗಾಮ್, ಚಂದನ್ವಾರಿ, ಶೇಷನಾಗ್ ಮತ್ತು ಪಂಚತರಣಿ ಮಾರ್ಗವಾಗಿ ಸಾಗಿ ಶ್ರಾವಣ ಹುಣ್ಣಿಮೆಯ ರಕ್ಷಾಬಂಧನದಂದು ಅಮರನಾಥ ಗುಹಾ ದೇಗುಲ ತಲುಪಲಿದೆ. ಹಾರ್ಬು ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಸಾಗಣೆ ಮತ್ತು ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಯುವುದು ಕೊನೆಗೊಳ್ಳಬೇಕು ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಮಾತನಾಡಿ, ಈ ಪ್ರದೇಶದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷದಲ್ಲಿ ಸ್ವಲ್ಪ ಸಮಯದ ವಿರಾಮದ ನಂತರ ದಾಳಿಗಳು ಮತ್ತೆ ಪುನರಾರಂಭಗೊಂಡಿವೆ ಮತ್ತು ಹಾಗೆತನ ಹೆಚ್ಚಾಗಿದೆ. ಈ ತಿಂಗಳು ಹರ್ಮುಜಲ ಸಂಧಿಯ ಮೂಲಕ ಸಾಗಣೆಯ ಸಮಯದಲ್ಲಿ ಜಿಎಫ್ಎಸ್ ಗ್ಯಾಲಕ್ಸಿ, ಎಂಟಿ ಆಲ್ ಬಹಿಯಾ ಮತ್ತು ಎಂಟಿ ಮೊಂಬಾಸಾ ಸೇರಿದಂತೆ ಹಲವಾರು ಹಡಗುಗಳ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ಜಲಮಾರ್ಗಗಳ ಮೂಲಕ ಮುಕ್ತ ಮತ್ತು ಅಡೆತಡೆ ಇಲ್ಲದ ಸಂಚರಣೆ ಮತ್ತು ವಾಣಿಜ್ಯವನ್ನು ಪುನಃಸ್ಥಾಪಿಸಬೇಕು ಎಂದು ಅವರು ಒತ್ತಾಯಿಸಿದರು. ಪಾಕಿಸ್ತಾನ ಆಕ್ರಮಿಸಿದ ಕಾಶ್ಮೀರದಲ್ಲಿ ಅಶಾಂತಿ ಉಲ್ಬಣಗೊಂಡಿದ್ದು ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಪಡೆಗಳು ಗುಂಡು ಹಾರಿಸಿವೆ. ಇದರಿಂದಾಗಿ ಇದುವರೆಗೆ ಒಟ್ಟು 40 ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದು 12 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಮಧ್ಯಪ್ರವೇಶಿಸುವಂತೆ ಮಾಡಿದೆ. ಜಂಟಿ ಅವಾಮಿ ಕ್ರಿಯಾ ಸಮಿತಿಯು ಇದೇ 27ರಂದು ರಾವಲಕೋಟ್ನಿಂದ ಮುಜಾಫರಾಬಾದ್ಗೆ ಆಯೋಜಿಸಿದಂತಹ ಶಾಂತಿಯುತ ಪ್ರತಿಭಟನೆಯಲ್ಲಿ ಹತ್ಯೆಗಳಾಗಿವೆ ಎಂದು ಜಮ್ಮು ಕಾಶ್ಮೀರ ಮಾನವ ಹಕ್ಕುಗಳ ಗುಂಪು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ಗೆ ಮನವಿ ಮಾಡಿದೆ. ಅಸ್ಸಾಂನಲ್ಲಿ ಮಳೆಯಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಪರಿಹಾರ ಕಾರ್ಯಾಚರಣೆ ಕುರಿತು ಅಸ್ಸಾಂ ಮುಖ್ಯಮಂತ್ರಿ ಡಾ ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಡಾ ಹಿಮಂತ ಬಿಸ್ವಾ ಶರ್ಮಾ, ಪ್ರವಾಹ ಬಾಧಿತ ಪ್ರದೇಶಗಳ ಪುನರ್ವಸತಿ ಮತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಕೇಂದ್ರ ಗೃಹ ಸಚಿವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ರಾಜ್ಯಸಭೆ ಅಂಕಿತ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ, ಭಾರತ ಖಂಡನೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಮೃತಪಟ್ಟ ಪ್ರತಿಭಟನಾಕಾರರ ಸಂಖ್ಯೆ 40 ಏರಿಕೆ, ವಿಶ್ವಸಂಸ್ಥೆ ಮಧ್ಯಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: PNG brings you the exclusive change of season offer.
6: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
5: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
7: बेळगावचा नवा माडाचा शिखर लक्झरीचा नवा अध्याय. बेळगावकरांनो, आलिशान जीवनशैलीच्या नव्या ओळखीला तयार आहात का? घेऊन आलो आहोत तुमच्यासाठी वन लाईफ अंबिका इन्फ्रा बिल्ड अँड कोरे डेव्हलपर्स. शहरातील सर्वात मोठा आणि भव्य गेटेड रेसिडेन्शियल प्रकल्प. हा केवळ निवासी प्रकल्प नाही तर बेळगावच्या जीवनशैलीत घडणारा एक ऐतिहासिक बदल आहे. आधुनिक सुविधा आणि सुसज्ज उत्कृष्ट नियोजनातून साकारलेली एक आलिशान वसाहत. सर्वोत्तम जीवन जगणाऱ्यांसाठी हा भव्य प्रकल्प कोरे डेव्हलपर्स आणि अंबिका ग्रुप यांच्या प्रतिष्ठित संयुक्त उपक्रमातून साकारला जातोय. अनेक वर्षांचा अनुभव, विश्वास आणि दर्जेदार बांधकाम यांचा संगम म्हणजेच वन लाईफ अंबिका इन्फ्रा बिल्ड अँड कोरे डेव्हलपर्स. पूर्ण पारदर्शकता आणि आधुनिक अभियांत्रिकी मानांकनानुसार उभारलेले ही घरे मजबूत, सुरक्षित आणि सौंदर्यपूर्ण आहेत. शहरातील प्रतिष्ठित भाग्यनगर 9वा क्रॉस येथे वसलेला हा भव्य प्रकल्प 200 आलिशान फ्लॅट सह एक शहरातील शहर आहे. सुरक्षित गेटेड कम्युनिटी, सुंदर बागा, जागतिक दर्जाच्या सुविधा आणि संस्कृत शेजारी हेच आहे इथले खास वैशिष्ट्य. बेळगावचे भविष्य येथे आकार घेत आहे आणि त्याचा भाग होण्याची संधी तुमच्यासाठी सज्ज आहे. आजच तुमचे स्वप्नातील घर बुक करा. संपर्क 7760477279. साइट ऑफिस अंबिका प्लॅटिनम, अंबिका वन लाईफ वन केअर, जिथे आरामाला मिळते काळजीची साथ.
8: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.

0: ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300 seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.
2: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ನಮ್ಮ ಜೀವನದಲ್ಲಿ ಮೊದಲ ಅಕ್ಷರ ಕಲಿಸಿದವರು, ಒಳ್ಳೆಯದು ಕೆಟ್ಟದ್ದು ಎಂಬ ಭೇದ ತಿಳಿಸಿದವರು, ಬದುಕಿನ ದಾರಿಯಲ್ಲಿ ಬೆಳಕಾಗಿ ನಿಂತವರು ಗುರು. ಇಂದು ಅಂತಹ ಮಹಾನ್ ಗುರುಗಳಿಗೆ ಕೃತಜ್ಞತೆಯಿಂದ ನಮಿಸುವ ಪವಿತ್ರ ದಿನ ಗುರು ಪೂರ್ಣಿಮಾ. ಗುರು ಪೂರ್ಣಿಮೆಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ಗುರುಗಳಿಗೆ ತಮ್ಮ ಮನದಾಳದ ಪ್ರಣಾಮಗಳನ್ನು ಸಲ್ಲಿಸಲು ನಮ್ಮೊಂದಿಗಿದ್ದಾರೆ ಜಪಾನಿನಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಶ್ರೀಮತಿ ಡಿಎಂ ಚೇತನಾ ಅವರು.
3: ಎಲ್ಲರಿಗೂ ನಮಸ್ಕಾರ. ಗುರು

ಬ್ರಹ್ಮ ಶ್ಲೋಕವು ಗುರುವಿನ ಸ್ವರೂಪವನ್ನ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ಹೋಲಿಸಿ ಗೌರವಿಸುತ್ತದೆ. ಶ್ಲೋಕ ಮತ್ತು ಅದರ ಸರಳ ಅರ್ಥ ಏನೆಂದರೆ ಗುರು ಬ್ರಹ್ಮ, ಗುರುವೇ ಸೃಷ್ಟಿಕರ್ತನಾದ ಬ್ರಹ್ಮ, ಗುರು ವಿಷ್ಣು, ಗುರುವೇ ಕಾಪಾಡುವ ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರುವೇ ಲಯ ಮಾಡುವ ಮಹೇಶ್ವರ ಶಿವ, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರುವು ಸ್ವತಃ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ, ತಸ್ಮೈ ಶ್ರೀ ಗುರವೇ ನಮಃ ಅಂತ ಶ್ರೇಷ್ಠ ಗುರುಗಳಿಗೆ ನನ್ನ ನಮಸ್ಕಾರಗಳು. ದಾಸಶ್ರೇಷ್ಠರಾದ ಪುರಂದರದಾಸರು ಅವರ ರಚನೆಯ ಒಂದು ಗೀತೆಯನ್ನು ಹಾಡ್ತೇನೆ. ಗುರುವಿನ

ಗುರುಗಳಿಗೆ ನಾವು ಗುಲಾಮರಾಗೋ ತನಕ ನಮಗೆ ಮುಕ್ತಿ ಇಲ್ಲ. ಪರಿಪರಿ ಶಾಸ್ತ್ರಗಳನ್ನ ಓದಿದ್ರೇನು, ಎಲ್ಲ ನಿನ್ನ ಭಕ್ತಿ ವ್ಯರ್ಥ ಆಗುತ್ತೆ. ನೀನು ಪರಿಪೂರ್ಣರಾಗಬೇಕು, ಎಲ್ಲ ಕಲಿಬೇಕು ಅಂದ್ರೆ ಗುರುವಿಗೆ ಗುಲಾಮನಾಗಬೇಕು ಅಂತ ದಾಸಶ್ರೇಷ್ಠರಾದ ಪುರಂದರದಾಸರು ತಮ್ಮ ರಚನೆಯಲ್ಲಿ ಹೇಳಿದ್ದಾರೆ. ಗುರುವಂದನೆ ಎಂದರೆ ನಮ್ಮ ಜೀವನಕ್ಕೆ ದಾರಿ ತೋರುವ ಗುರುಗಳಿಗೆ ಗೌರವ ಮತ್ತು ಕೃತಜ್ಞತೆ ಸಲ್ಲಿಸುವುದು. ಗುರು ಬ್ರಹ್ಮ ಗುರು ವಿಷ್ಣು ಶ್ಲೋಕದ ಮಹತ್ವ, ಶಿಕ್ಷಕರು ಮತ್ತು ಹಿರಿಯರ ಕೊಡುಗೆಯನ್ನ ಸ್ಮರಿಸುತ್ತಾ ಜೀವನದಲ್ಲಿ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವ, ನಮ್ಮಲ್ಲಿಯ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕು ಮೂಡಿಸುವವರು ಗುರುಗಳು. ನಮಗೆ ಜನ್ಮ ನೀಡಿದ ತಂದೆ ತಾಯಿ ಮೊದಲ ಗುರುಗಳಾದರೆ ಬದುಕಿನ ಪಾಠ ಕಲಿಸಿ ಉತ್ತಮ ಪ್ರಜೆಯನ್ನಾಗಿ ರೂಪಿಸುವವರು ನಮ್ಮ ಶಾಲಾ ಕಾಲೇಜಿನ ಶಿಕ್ಷಕರು. ಗುರುಗಳು ನಮ್ಮ ಯಶಸ್ಸಿನ ಹಿಂದಿನ ಅಗೋಚರ ಶಕ್ತಿ. ಅವರಿಗೆ ಧನ್ಯವಾದ ಅರ್ಪಿಸುವುದು ನಮ್ಮ ಕರ್ತವ್ಯ. ಗುರಿಯೊಂದಿದೆ ಎಂದು ತೋರಿಸುವಾತ

ಗಳು. ನನ್ನ ಪರ್ಸನಲ್ ಲೈಫ್ ಬಗ್ಗೆ ಹೇಳುವುದಾದ್ರೆ, ನನಗೆ ತಿಳುವಳಿಕೆ ಬಂದಾಗಿನಿಂದ ತಂದೆ ತಾಯಿ ಗುರುಗಳ ಮಾರ್ಗದರ್ಶನದಿಂದ ಕಪ್ಪು ಕಲ್ಲಂತಿದ್ದ ನನ್ನನ್ನು ತಿದ್ದಿ ತೀಡಿ ಶಿಲೆಯನ್ನಾಗಿಸಿದ ಎಲ್ಲ ನನ್ನ ಪ್ರತ್ಯಕ್ಷ ಮತ್ತು ಪರೋಕ್ಷ ಗುರುಗಳಿಗೆ ಈ ಕಾರ್ಯಕ್ರಮದ ಮುಖಾಂತರ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಗುರುಗಳು ಮಾಳಗಿ ಮಾಸ್ಟರ್ ಅವರು ಕುಷ್ಟಗಿ ತಾಲೂಕು ರಾಯಚೂರು ಜಿಲ್ಲೆಯವರು. ಅವರು ಸಂಗೀತದಲ್ಲಿ ಬಹಳ ಪ್ರವೀಣರಿದ್ದರು. ಈ ರೇಡಿಯೋ ಕಾರ್ಯಕ್ರಮಕ್ಕೆ ನಾನು ಪರಿಚಿತಳಾದಾಗ ಮೊದಲು ನೆನೆದದ್ದು ಅವರನ್ನ. ಏಕೆಂದರೆ ನನ್ನ ಪ್ರಾಥಮಿಕ ಶಿಕ್ಷಣದ ಸಮಯದಲ್ಲಿ ನನ್ನನ್ನು ಮತ್ತು ನನ್ನ ಸಂಗಡಿಗರ ಮಕ್ಕಳನ್ನು ಇಡೀ ತಂಡವನ್ನು ಬೆಂಗಳೂರು ಆಕಾಶವಾಣಿಗೆ ಕರೆದುಕೊಂಡು ಹೋಗಿ ನಮಗೆ ಹಾಡುಗಳನ್ನು ಆಡಿಸಿ ಡ್ರಾಮಾ ಮಾಡಿಸಿದ್ರು. ಅದು ಎರಡು ಬಾರಿ. ಅದಂತೂ ನನಗೆ ಮರೆಯಲಾಗದ ಒಂದು ಅನುಭವ ನೀಡಿತ್ತು. ನಂತರ ಶಿಕ್ಷಣದಲ್ಲಿ ಪ್ರೇರೇಪಿಸಿದ ಶಿಕ್ಷಕರು ಬಹಳ ಮಂದಿ. ನಾನು ಸರ್ಕಾರಿ ಶಾಲೆಯಲ್ಲಿ ಕಲಿತದ್ದು ಅವರ ಪ್ರೋತ್ಸಾಹದಿಂದ. ಹಾಡು, ನೃತ್ಯ, ಭಾಷಣ ತಯಾರಿ ಮಾಡಿಕೊಳ್ಳೋದು ಮತ್ತು ಡ್ರಾಮಾ, ಏಕಪಾತ್ರ ಅಭಿನಯ ಇಂತಹ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲದಕ್ಕೂ ಅವರ ಉತ್ತೇಜನ ನನ್ನ ಶಕ್ತಿಯಾಗಿ ಹೊರಹೊಮ್ಮುತ್ತಿತ್ತು. ನಂತರ ಮಾರ್ಚ್ ಫಾಸ್ಟ್ನಲ್ಲಿ, ಈಗ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇನಲ್ಲಿ, ಆವಾಗ ನಮ್ಮ ಶಾಲೆಯ ಟೈಮಲ್ಲಿ ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ವಿ. ಒಂದೊಂದು ಶಾಲೆಯ ತಂಡ ಮಾರ್ಚ್ ಪಿಟಿಯಲ್ಲಿ ಪಾಲ್ಗೊಳ್ತಿತ್ತು. ಆಗ ಬಹುಮಾನಗಳು ಇರ್ತಿತ್ತು. ನಮ್ಮ ಸರ್ಕಾರಿ ಶಾಲೆಗೆ ನಂಬರ್ ಒನ್ ಸ್ಥಾನ ಪಡೆದಾಗ ದೇಶವನ್ನೇ ಗೆದ್ದಂತೆ ಸಂಭ್ರಮಿಸ್ತಿದ್ರು ನಮ್ಮ ಟೀಚರ್ಗಳು. ಈಗಲೂ ಅದು ನನ್ನ ಕಣ್ಣು ತುಂಬ ಇದೆ. ನನ್ನನ್ನು ನನ್ನ ಪದ್ಮಮ್ಮ ಟೀಚರ್ ತಿದ್ದಿದ ಒಂದು ಘಟನೆ ಹೇಳ್ತೇನೆ. ನಾನು ಆಗ ಎರಡು ಅಥವಾ ಮೂರನೇ ತರಗತಿ ಇರಬೇಕು. ನಾನು ಮತ್ತು ನನ್ನ ಅಮ್ಮ ಹೊರಗೆ ಹೋಗಿದ್ವಿ. ಅವರನ್ನು ಪದ್ಮಮ್ಮ ಟೀಚರ್ನ ಆಕಸ್ಮಿಕವಾಗಿ ನಾವು ದಾರಿಯಲ್ಲಿ ಭೇಟಿಯಾದೆವು. ನನ್ನ ಅಮ್ಮ ತುಂಬ ಸ್ನೇಹ ಜೀವಿ. ಅವರಿಗೆ ಎಲ್ಲರೂ ಬೇಕು, ಮಾತು ಬೇಕು, ಸೋಷಿಯಲ್ ಲೈಫ್ ಇಷ್ಟ ಆಕೆಗೆ. ಅವರನ್ನು ಬಹಳ ಆದರದಿಂದ, ಅಂದರೆ ನನ್ನ ಟೀಚರ್ನ ಅವರು ನಮ್ಮ ತಾಯಿ, ತುಂಬ ಆದರದಿಂದ ಮಾತಾಡಿಸಿದ್ರು, ಖುಷಿಪಟ್ರು. ಆಗ ನನಗೆ ತಿಳಿಯಲಿಲ್ಲ ಟೀಚರ್ಗೆ ವಿಶ್ ಮಾಡಬೇಕು ಅಂತ. ಅಮ್ಮ ಮಾತಾಡಿಸಿದ್ರಲ್ಲ ಬಿಡು ಸಾಕು ಎನ್ನೋ ಮನೋಭಾವನೆಯಲ್ಲಿ ಇದ್ದೆ ನಾನು. ಮಾನ್ಯ ದಿನ ಶಾಲೆಗೆ ಬಂದಾಗ ನನ್ನ ಕಿವಿ ಹಿಡಿದು ಹಿಂಡಿದ್ರು, ನನ್ನನ್ನು ತಿದ್ದಿದ್ರು. ಈಗಲೂ ನನಗೆ ನೆನಪಿದೆ, ಟೀಚರ್ಗೆ ವಿಶ್ ಮಾಡೋದು ಗೊತ್ತಾಗ್ಲಿಲ್ವಾ ನಿನಗೆ ಅಂತ ಬೈದರು. ಆಗ ನನ್ನ ತಪ್ಪಿನ ಅರಿವಾಯಿತು. ಮಕ್ಕಳನ್ನು ಒಂದೊಂದು ಹೆಜ್ಜೆಯಲ್ಲಿಯೂ ಅವರ ತಪ್ಪನ್ನು ಖಂಡಿಸಿ ತಿದ್ದುತ್ತಾ ಬಂದರೆ ಅವರು ತಮ್ಮ ಜೀವನದ ಪ್ರತಿಯೊಂದು ಸ್ಟೆಪ್ಸ್ನಲ್ಲಿ ಆ ತಪ್ಪು ಮತ್ತೆ ಮಾಡದ ಹಾಗೆ ಮುಂದುವರಿತಾರೆ. ನಾನು ಆಟದಲ್ಲಿದ್ದಾಗ, ಎಕ್ಸಾಮ್ನಲ್ಲಿ ಬರೆಯುವಾಗ ಟೀಚರ್ಸು ನನ್ನ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸ ನನ್ನನ್ನು ಇನ್ನೂ ಮಾಡಲು ಹುರಿದುಂಬಿಸ್ತಿತ್ತು. ಕೆಲವು ಸಾರಿ ಟೀಚರ್ಸು ಲೆಕ್ಚರರ್ಸ್ಗಳಿಗೋಸ್ಕರ ಓದಿದುಂಟು. ಮಾರ್ಕ್ಸ್ ಬರದೇ ಇದ್ರೆ ಲೆಕ್ಚರರ್ಸ್ ಕೇಳ್ತಾರೆ, ಟೀಚರ್ಸ್ ಕೇಳ್ತಾರೆ ಅನ್ನೋ ಉದ್ದೇಶದಿಂದ. ವಾರ ಬಂತಮ್ಮ.

ಎಂದು ಗುರು ರಾಘವೇಂದ್ರ ಅವ್ರನ್ನ ಸ್ಮರಿಸುವಂತ ಹಾಡು. ತುಂಬಾ ಚೆನ್ನಾಗಿದೆ ಇದು. ನನಗೆ ಜೀವ ಕೊಟ್ಟಿದ್ದು ತಂದೆ ತಾಯಿ, ಆ ಜೀವಕ್ಕೆ ಜೀವನವನ್ನು ಕೊಟ್ಟವರು ನನ್ನ ಗುರುಗಳು, ಆ ಜೀವನಕ್ಕೆ ಅಲಂಕಾರವನ್ನು ತುಂಬಿ ನಿಮ್ಮ ಮುಂದೆ ತಂದು ನಿಲ್ಲಿಸಿದ್ದಾರೆ. ಈ ಮೂರು ವ್ಯಕ್ತಿಗಳನ್ನು ಯಾವತ್ತೂ ಮರೆಯಲಿಕ್ಕೆ ಆಗಲ್ಲ. ಈ ಮೂರು ವ್ಯಕ್ತಿಗಳಿಗೆ ಈ ಗುರು ಪೂರ್ಣಿಮದ ದಿನದಂದು ಹಾರ್ದಿಕ ಶುಭಾಶಯಗಳು. ನಾವು ಈ ಸ್ಟೇಜ್ಗೆ ಬಂದಿರೋದಕ್ಕೆ ನಮ್ಮ ಗುರುಗಳು ಕಾರಣ. ಹಂಗೆ ನಮ್ಮ ಮಕ್ಕಳು ಮುಂದೆ ಅವರ ಗುರುಗಳನ್ನ ಕೃತಜ್ಞತಾ ಭಾವವಾಗಿ ನೆನೆಸುವಂತಹ ಸಂಸ್ಕೃತಿಯನ್ನ ಹಿರಿಯರಾದ ನಾವು ಮಕ್ಕಳಲ್ಲಿ ಬೆಳೆಸಬೇಕು. ಆ ಸಂಸ್ಕಾರ ಅವರಲ್ಲಿ ಬರಬೇಕು. ಪ್ರಪಂಚದಲ್ಲಿರುವ ಎಲ್ಲಾ ದೇವರನ್ನ ಗುರುಗೆ ಹೋಲಿಸ್ತಾರೆ. ಅನ್ನಕ್ಕಿಂತ ಅಕ್ಷರ ಮುಖ್ಯ. ಅಕ್ಷರ ದಾಸೋಹ ಕಟ್ಟ ಗುರುಗೆ ನಮೋ ನಮಃ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ,

ರೂಪವೂ ಎಂದು ಒಂದು ಚಲನಚಿತ್ರದಲ್ಲಿ ಗುರುಗಳಿಗೆ ಬಳಪವನ್ನು ಹಿಡಿದಂತಹ ಭಗವಂತ ಎಂದು ಹೋಲಿಸಿ ತುಂಬ ಚೆನ್ನಾಗಿ ಸಾಹಿತ್ಯನ ಬರೆದಿದ್ದಾರೆ. ಗುರುಗಳು ನಮ್ಮ ಜೀವನದ ದಾರಿದೀಪ, ಜ್ಞಾನದ ಹಂಚಿಕೆದಾರರು ಮತ್ತು ಸಮಾಜದ ನಿಜವಾದ ಶಿಲ್ಪಿಗಳು. ಅವರ ನಿಸ್ವಾರ್ಥ ಸೇವೆ ಮತ್ತು ಪರಿಶ್ರಮಕ್ಕೆ ಎಂದಿಗೂ ಬೆಲೆ ಕಟ್ಟಲಾಗದು. ಜ್ಞಾನದ ಬೆಳಕನ್ನು ಕೊಡುವಂತಹ, ಕತ್ತಲಲ್ಲಿರುವವರನ್ನು ಅಜ್ಞಾನವನ್ನು ಹೋಗಲಾಡಿಸಿ ಮಗುವಿಗೆ ಅಕ್ಷರ ಮತ್ತು ಒಳ್ಳೆಯ ಸಂಸ್ಕಾರವನ್ನು ಕಲಿಸುತ್ತಾರೆ ಗುರುಗಳು. ವ್ಯಕ್ತಿತ್ವ ನಿರ್ಮಾಣ ಕೇವಲ ಪುಸ್ತಕದ ಜ್ಞಾನವಲ್ಲದೆ ವಿದ್ಯಾರ್ಥಿಗಳಲ್ಲಿ ನೈತಿಕತೆ, ಧೈರ್ಯ ಮತ್ತು ಮಾನವೀಯತೆಯನ್ನು ಬೆಳೆಸ್ತಾರೆ. ಪ್ರೇರಣಾ ಶಕ್ತಿ ವಿದ್ಯಾರ್ಥಿಗಳ ಗುರಿಯನ್ನು ತಲುಪಲು ನಿರಂತರವಾಗಿ ಬೆಂಬಲವಾಗಿ ನಿಂತು ಪ್ರೇರೇಪಿಸುತ್ತಾರೆ ಗುರುಗಳು. ಶಿಕ್ಷಕರು ದೇಶದ ಅತ್ಯಂತ ಬುದ್ಧಿವಂತ ಮಿದುಳಿನವರಾಗಿರಬೇಕು ಎಂಬುದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳ್ತಾ ಇದ್ರು. ಒಬ್ಬ ದೊಡ್ಡವನಾಗಿ ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, ಲಾಯರ್ ಆಗ್ತಾನೆ, ಮೇಸ್ತ್ರಿ, ಟೈಲರ್, ಪೊಲಿಟಿಷಿಯನ್, ಆರ್ಟಿಸ್ಟ್, ಮ್ಯೂಸಿಷಿಯನ್, ಹೀಗೆ ನಾನಾ ವೃತ್ತಿಗಳನ್ನ ಅವರವರ ಇಂಟ್ರೆಸ್ಟಿನ ಮೇಲೆ ತಗೊಂಡು ಮುಂದುವರಿತಾರೆ. ಹೀಗೆ ಹತ್ತು ಹಲವಾರು ಹುದ್ದೆಗಳನ್ನ ಅಲಂಕರಿಸ್ತಾರೆ. ಆದರೆ ಇವರನ್ನೆಲ್ಲ ತಯಾರು ಮಾಡಿದ ಕಾರ್ಖಾನೆ ಶಾಲೆ. ಈ ಕಾರ್ಖಾನೆಯ ಮ್ಯಾನೇಜರ್ಗಳು ನಮ್ಮ ಶಿಕ್ಷಕರು. ಹಿಂದೆ ಪುರಾಣ ಕಾಲದಲ್ಲಿ ಗುರುಕುಲ ಪದ್ಧತಿಯು ಪ್ರಾಚೀನ ಭಾರತದ ಒಂದು ವಸತಿ ಶಿಕ್ಷಣ ವ್ಯವಸ್ಥೆಯಾಗಿತ್ತು. ಇದರಲ್ಲಿ ವಿದ್ಯಾರ್ಥಿಗಳು ತಮ್ಮ ಗುರುಗಳೊಂದಿಗೆ ಆಶ್ರಮದಲ್ಲಿ ವಾಸಿಸುತ್ತಿದ್ದರು. ಇಲ್ಲಿ ಮೌಲ್ಯಯುತ ಶಿಕ್ಷಣ, ನೈತಿಕ ಮೌಲ್ಯಗಳು ಹಾಗೂ ಜೀವನ ಕೌಶಲ್ಯಗಳನ್ನು ಕಲಿಸಲಾಗುತ್ತಿತ್ತು. ಗುರುಕುಲ ಪದ್ಧತಿಯ ಮುಖ್ಯ ಲಕ್ಷಣಗಳು ಗುರು ಶಿಷ್ಯ ಸಂಬಂಧ, ವಿದ್ಯಾರ್ಥಿಗಳು ಗುರುವಿನ ಬಳಿ ವಾಸಿಸಿ ಅವರ ಮಾರ್ಗದರ್ಶನದಲ್ಲಿ ಸಮಗ್ರ ಶಿಕ್ಷಣ ಪಡೆಯುತ್ತಿದ್ದರು. ಸಮಾನತೆ, ಇದನ್ನು ನಾವು ಪರಿಗಣಿಸಬೇಕು. ಈಗ ನಮ್ಮ ಈ ಒಂದು ಕಾಲದಲ್ಲಿ ಇದು ಕಡಿಮೆ ಆಗಿದೆ. ಅಲ್ಲಿ ರಾಜಕುಮಾರನಾಗ್ಲಿ ಅಥವಾ ಸಾಮಾನ್ಯರಾಗ್ಲಿ ಎಲ್ಲರೂ ಗುರುಕುಲದಲ್ಲಿ ಒಂದೇ ರೀತಿಯಲ್ಲಿ ಸಮಾನರಾಗಿ ಇರ್ತಿದ್ರು, ಯಾವ ಭೇದ ಭಾವ ಇಲ್ಲದೆ. ಇದನ್ನು ನಾವು ಮಕ್ಕಳಲ್ಲಿ ಕಲಿಸಬೇಕು. ದೈನಂದಿನ ಕೆಲಸ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಅಡುಗೆ ಮಾಡುವುದು, ಮರದಿಂದ ಕಟ್ಟಿಗೆ ತರುವುದು ಮುಂತಾದ ದೈನಂದಿನ ಕೆಲಸಗಳಲ್ಲಿ ಗುರುಗಳಿಗೆ ಸಹಾಯ ಮಾಡುತ್ತಿದ್ರು. ಜೀವನ ಕೌಶಲ್ಯಗಳು, ಆಧ್ಯಾತ್ಮಿಕತೆ, ಯೋಗ, ಧರ್ಮ, ವಿಜ್ಞಾನ ಮತ್ತು ಪ್ರಾಯೋಗಿಕ ಜೀವನದ ಪಾಠಗಳನ್ನು ಕರಗತ ಮಾಡಿಕೊಳ್ಳುತ್ತಿದ್ದರು. ಗುರುಕುಲದ ಪದ್ಧತಿಯ ಮಹತ್ವ ಏನಪ್ಪ ಅಂದರೆ ವ್ಯಕ್ತಿತ್ವ ವಿಕಸನ, ವಿದ್ಯಾರ್ಥಿಗಳಲ್ಲಿ ಸ್ವಯಂ ಶಿಸ್ತು, ನೈತಿಕತೆ ಮತ್ತು ಜವಾಬ್ದಾರಿಯನ್ನು ಬೆಳೆಸುತ್ತಿತ್ತು. ಪ್ರಕೃತಿಯೊಂದಿಗೆ ಒಡನಾಟ, ಗುರುಕುಲಗಳು ಹೆಚ್ಚಾಗಿ ಪ್ರಕೃತಿಯ ಮಡಿಲಲ್ಲಿ ಅಂದರೆ ಕಾಡುಗಳು ಅಥವಾ ನದಿ ತೀರದಲ್ಲಿ ಇರ್ತಿದ್ವು. ಗುರುದಕ್ಷಿಣೆ, ಶಿಕ್ಷಣ ಮುಗಿದ ನಂತರ ವಿದ್ಯಾರ್ಥಿಗಳು ಗುರುಗಳಿಗೆ ಗೌರವಪೂರ್ವಕವಾಗಿ ಕಾಣಿಕೆ ಅಥವಾ ಸೇವೆಯನ್ನು ಅರ್ಪಿಸ್ತಾ ಇದ್ರು. ಈಗಿನ ಶಿಕ್ಷಣ ಪದ್ಧತಿಯ ಬದಲಾವಣೆಗಳೇನಪ್ಪ ಅಂದರೆ ಸ್ನೇಹಪರತೆ, ಶಿಕ್ಷಕರು ಈಗ ಕೇವಲ ಮೇಲ್ವಿಚಾರಕರಲ್ಲದೆ ಬದಲಾಗಿ ಒಳ್ಳೆಯ ಮಾರ್ಗದರ್ಶಕರಾಗಿದ್ದಾರೆ, ಫ್ರೆಂಡ್ಲಿಯಾಗಿ ಮೂವ್ ಮಾಡ್ತಾರೆ ಮಕ್ಕಳ ಜೊತೆ. ಮುಕ್ತ ಮಾತುಕತೆ, ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆಗಳನ್ನು ಮುಕ್ತವಾಗಿ ಕೇಳಬಹುದು. ಗೌರವ, ಹಿಂದಿನಂತೆ ಭಯ ಇಲ್ಲ, ಹೆದರಿಕೆ ಇಲ್ಲ, ಬದಲಾಗಿ ಪರಸ್ಪರ ಗೌರವವಿದೆ. ಆಧುನಿಕ ಸವಾಲುಗಳು, ಟೆಕ್ನಾಲಜಿ, ಆನ್ಲೈನ್ ಮತ್ತು ಡಿಜಿಟಲ್ ಕಲಿಕೆ ಸಂಬಂಧವನ್ನು ಬದಲಾಯಿಸಿದೆ. ಒತ್ತಡ, ಅಂಕಗಳ ಸ್ಪರ್ಧೆಯಿಂದಾಗಿ ಭಾವನಾತ್ಮಕ ನಂಟು ಕೆಲವೊಮ್ಮೆ ಕಡಿಮೆ ಆಗಿದೆ. ಈಗಿನ ಜನರೇಷನ್ ಸ್ವಲ್ಪ ಟೀಚರ್ಗೆ ಬೆಲೆ ಕೊಡುವ, ಗೌರವಿಸುವ ಪ್ರವೃತ್ತಿಯನ್ನು ಕಡಿಮೆ ಮಾಡಿಕೊಂಡಿದ್ದಾರೆ. ಭಾವನಾತ್ಮಕ ಸಂಬಂಧ ಇರೋದಿಲ್ಲ. ಕಾಲೇಜು ಮುಗಿದ ಮೇಲೆ ನೀವು ಯಾರೋ ನಾವು ಯಾರೋ ಅನ್ನೋ ಒಂದು ಮನಸ್ಥಿತಿ. ಪೇರೆಂಟ್ಸ್ ಆದ ನಾವು ಇದನ್ನು ಸರಿಪಡಿಸಿ ಗುರುಗಳಿಗೆ ಗೌರವಿಸುವ ಸಂಸ್ಕಾರವನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಶಂಕರಾಚಾರ್ಯರು ಗುರುವಿನ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಹಾಡನ್ನು ಹಾಡ್ತೇನೆ. ಗುರುವೇ ಪರಬ್ರಹ್ಮ.

ಗುರುವೇ ಪುರಬ್ರಹ್ಮನ ಸ್ವರೂಪ, ನೀನೇ ಆದಿ ನೀನೇ ಅಂತ್ಯ, ಅಂದರೆ ನೀನೇ ಬಿಗಿನಿಂಗು ನೀನೇ ಎಂಡು, ಎಲ್ಲ ಸಕಲ ಶಾಸ್ತ್ರ ಶ್ರುತಿ ವೇದ ಪುರಾಣ ಎಲ್ಲದ ಪರಿಪೂರ್ಣ ನೀನು, ಮತ್ತು ನಿನ್ನ ಓಂ ನಾದ ಸ್ವರೂಪ ನೀನು ಎಂದು ಗುರುವನ್ನ ವರ್ಣಿಸಿದ್ದಾರೆ ಶಂಕರಾಚಾರ್ಯರು. ನಿಮಗೆಲ್ಲ ಗೊತ್ತೇ ಇದೆ, ಗುರುರಾಜ ಕರ್ಜಗಿಯವರು ತಮ್ಮ ಭಾಷಣಗಳಲ್ಲಿ ಸಾಕಷ್ಟು ಬಾರಿ ಗುರುಗಳ ಬಗ್ಗೆ ಹೇಳಿದ್ದಾರೆ. ಮಕ್ಕಳ ಎದುರಿಗೆ ಟೀಚರ್ಗಳನ್ನು ಏಕವಚನದಲ್ಲಿ ಮಾತಾಡಿಸ್ಬೇಡಿ ಅಂತ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ಏ ಟೀಚರ್ ಅವನೇನೋ ಇವನೇನೋ ಅಂತ ಈ ಥರ ಎಲ್ಲ ಏಕವಚನದಲ್ಲಿ ಮಕ್ಕಳ ಮುಂದೆ ಮಾತ್ರ ಆಡಬೇಡಿ. ನೀವು ಅವರಿಗೆ ಗೌರವ ಕೊಟ್ಟು ಮಾತಾಡಿಸಿ, ಹಿಂದೆ ಆಗಲಿ ಮುಂದೆ ಆಗಲಿ, ಅವರು ಗುರುಗಳ ಮುಂದೆ ಮಾತಾಡಬೇಕಾಗಲಿ ಅಥವಾ ಹಿಂದೆ ಮಾತಾಡಬೇಕಾಗಲಿ. ನಾನು ಇಂಜಿನಿಯರಿಂಗ್ ಮಾಡುವಾಗ ನನ್ನ ಲೆಕ್ಚರರ್ ಡಾಕ್ಟರ್ ಕೆ ವಿ ಸುರೇಶ್ ಸರ್ ಅವರು ಮತ್ತು ಇನ್ನಿತರ ಎಲ್ಲ ಲೆಕ್ಚರರ್ಗಳು ಮಾಡಿದ ಪಾಠಗಳು ಈಗಲೂ ಸಹ ನನ್ನ ಕಣ್ಣ ಮುಂದೆ ವಿಷುವಲ್ ಗತಿ ಕಂಡು ಬರುತ್ತೆ. ಅಷ್ಟು ಎಫೆಕ್ಟಿವ್ ಆಗಿ ಅವರು ಪಾಠಗಳನ್ನು ಮಾಡ್ತಾಯಿದ್ರು. ಮತ್ತು ಗುರುವನ್ನು ವರ್ಣಿಸುವಂತಹ ಒಂದು ಸಣ್ಣ ಹಾಡನ್ನು ಹಾಡ್ತೇನೆ. ನೀ

0: ಜಗದ್ಗುರು ಬಸವಣ್ಣನವರು 12ನೇ ಶತಮಾನದ ಪ್ರಸಿದ್ಧ ಸಮಾಜ ಸುಧಾರಕರು, ದಾರ್ಶನಿಕರು ಮತ್ತು ವಚನಕಾರರು. ಸಮಾನತೆ ಮತ್ತು ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಬೋಧಿಸಿದ ಜಗದ್ಗುರುಗಳವರು. ಅವರು ಬರೆದಂತಹ ಒಂದು ವಚನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ಕಳತನ ಮಾಡಬೇಡ, ಕೊಲೆ ಮಾಡಬೇಡ, ಸುಳ್ಳು ಹೇಳಬೇಡ, ಬೇರೆಯವರನ್ನ ಕಂಡು ಅಸಹ್ಯ ಪಡಬೇಡ, ನಿನ್ನನ್ನು ನೀನು ಹೊಗಳಬೇಡ, ಬೇರೆಯವ್ರನ್ನ ಅಳಿಬೇಡ ಅಂದ್ರೆ ಜರಿಬೇಡ. ಇದೇ ನಿನ್ನ ಅಂತರಂಗ ಶುದ್ಧಿ ಅಂದ್ರೆ ಇಂಟರ್ನಲ್ ಪ್ಯೂರಿಟಿ, ಮತ್ತೆ ಬಹಿರಂಗ ಶುದ್ಧಿ ಅಂದ್ರೆ ದೇಹ ಹೊರಗಿನ ಪ್ಯೂರಿಟಿ. ಇದನ್ನ ನೀನು ಪಾಲಿಸ್ತಾ ಬಂದ್ರೆ ಕೂಡಲ ಸಂಗಮ ದೇವನ್ನ ನೀನು ಹೊಲಿಸ್ಕೋಬಹುದು ಅಂತ ಎಷ್ಟು ಸರಳವಾಗಿ ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿ ಎಷ್ಟೋ ವಚನಗಳನ್ನ ಬರೆದ್ರು ಬಸವಣ್ಣನವರು. ಈ ಜೀವನ ಪಾಠವನ್ನ ಸಾಮಾನ್ಯರು ಅರ್ಥೈಸಿಕೊಳ್ಳುವ ಹಾಗೆ ಬರೆದಿದ್ದಾರೆ. ಈ ಗುರುವಂದನದ ಶುಭ ದಿನದಂದು ಎಲ್ಲ ಪ್ರತ್ಯಕ್ಷ ಪರೋಕ್ಷ ಗುರುಗಳಿಗೆ ಕಾರ್ಯಕ್ರಮದ ಮೂಲಕ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಕೆಎಲ್ಇ ವೇಣುಧ್ವನಿ ಸಂಸ್ಥೆಗೆ ಮತ್ತು ತಂಡದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಓಂ ಗುರುದೇವೋ ಭವ.
1: ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಗುರು ಪೂರ್ಣಿಮೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಶ್ರೀಮತಿ ಡಿಎಂ ಚೇತನಾ ಅವರು. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೇರೆ ಲೋಕಕ್ಕೆ ಹೋದಂಗೆ ಅನಿಸ್ತು ನಿಜವಾಗ್ಲೂ.
1: ನಮ್ಮನಿಗೆ ವಿಷ್ಣುವಿಗೆ ಮಹೇಶ್ವರಿಗೆ ಓಡಿಸಿದ್ದಾರೆ.
2: ನಮ್ಮನ್ನ ಮಠಕ್ಕೆ ಸೇರಿದಂತಹ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದ.
3: ಗುರುಗಳ ಮಹತ್ವ ಪ್ರತಿಯೊಬ್ಬ ಮನೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೋಗಿ ತಲುಪುತ್ತೆ.
1: ದೈಹಿಕ ಶಿಕ್ಷಣವನ್ನು ಗುರುತಿಸಿದ್ದಾರೆ, ಅದು ಬಹಳ ಹೆಮ್ಮೆ ಆಯ್ತು. ಕೇಳ್ತಾ ಇದ್ರೆ ನಾನು ಗುರು ಆಗಿದ್ದಕ್ಕೆ ಹೆಮ್ಮೆ ಪಡುತ್ತೀನಿ.
4: ಮಕ್ಕಳಿಗೆ ಗೊತ್ತಾಗುತ್ತೆ ಗುರುವಿನ ಬೆಲೆ ಎಂತದ್ದು.
5: ಹಿಂದೆ ಇತ್ತು ಗುರು ಶಿಷ್ಯ ಪರಂಪರ, ಅದೇ ರೀತಿ ಹಾಡು ಇವತ್ತು ನಾವು ಕೇಳೇವೆ ಅಂತ ಹೇಳಿ ಬಹಳ ನಮಗೆ ಖುಷಿಯಾಗಿದೆ.

0: ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ವೃತ್ತಿಯಲ್ಲಿ.
1: ಈ ಹಾಡು ಮಾತ್ರ ಎಲ್ಲರಿಗೂ ಎಚ್ಚರ ಮಾಡುತ್ತೆ.
2: ಕನ್ನಡದ ಬಗ್ಗೆ ಇದ್ರೊಳಗೆ ಬಹಳ ಚೆನ್ನಾಗಿ ಕೇಳಿ ಬಂತು.
3: ನಮ್ಮ ಒಂದು ಸ್ಥಾನ ಮಟ್ಟ ಹೆಚ್ಚುತ್ತೆ ಅಂತ.
4: ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿದ್ದೀವಿ.
5: ನನ್ನ ಹಿಂದಿನ ಗುರುವಿನ ನೆನಪಂತ.
6: ಇಟ್ ಹಸ್ ಮೂಡ್ ಮೀ ಅ ಲಾಟ್.
7: ಪ್ರತಿಯೊಂದು ವರ್ಡ್ ಮೀನಿಂಗ್ ಫುಲ್ ಆಗುತ್ತೆ.
8: ಗೂಸ್ ಬಂಪ್ಸ್ ತರ ಆಗುತ್ತೆ.
9: ಎಲ್ಲರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸ್ಬಿಡ್ತದೆ.

ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೇಳಿ ವೇಣುಧ್ವನಿಯ 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೇ ಸವಿಗಾನ. ನಿಮ್ಮೊಂದಿಗೆ ನಾನು ಅನುಪಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಕೇಳಿ ಮೊದಲ ಗೀತೆಯನ್ನ, ಕಲ್ಪನಾ ಅಭಿನಯದ ಶರಪಂಜದ ಚಿತ್ರದ ಗೀತೆ ಇದು. ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯದ ಗೀತೆಯನ್ನು ಪಿ ಸುಶೀಲಾ ಅವರು ಹಾಡಿದ್ದಾರೆ. ಬೆಳಗಿರಿ ರಂಗಯ್ಯ ನೀನೇ ಹೇಳಯ್ಯ.

ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1966 ತೆರೆಕಂಡಂತಹ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಆರ್.ಎನ್. ಜಯಗೋಪಾಲ್ ಅವರ ಸಾಹಿತ್ಯವಿರುವಂತಹ ಸಿ. ಅಶ್ವಥ್, ಕಲ್ಪನಾ, ಬಾಲಕೃಷ್ಣ ಮುಂತಾದವರ ಅಭಿನಯದ ಕಪ್ಪು ಬಿಳುಪು ಚಿತ್ರದ ಗೀತೆ. ಪಿ. ಸುಶೀಲಾ ಅವರ ಧ್ವನಿಯಲ್ಲಿ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂದ ಆಣಿ

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.